ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇದೀಗ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 21 ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಬೆಳಗಿನ 5:58:35 ಈ ಸಮಯದಲ್ಲಿ ಆರಂಭಿಸುತ್ತಿದ್ದೇವೆ. ಸರದಿ ಶ್ರೋತೃಬಾಂಧವರಿಗೆಲ್ಲ ಶುಭೋದಯದ ಶುಭ ನಮನಗಳೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ನಿಲಯದ ಕಾರ್ಯಕ್ರಮಗಳಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇವೆ.

ಆತ್ಮೀಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ವಿಜಯಪುರ. ಇದೀಗ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪ್ರಮುಖಾಂಶಗಳ ಮಾಹಿತಿ ಕೇಳಬರುವುದು. ಇಂದು ಬೆಳಿಗ್ಗೆ ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಆತ್ಮೀಯರೇ, ಗಮನಿಸಿ, ಇಂದು ಬೆಳಿಗ್ಗೆ 6:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದ ನೇರ ಪ್ರಸಾರ. ಕಾರ್ಯಕ್ರಮದ ಕೊನೆಯವರೆಗೆ ಕೇಳಿಬರುವುದು.

ಆತ್ಮೀರಿ, ಗಮನಿಸಿ, ಇಂದು ಬೆಳಿಗ್ಗೆ 8:30 ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಬೆಳಿಗ್ಗೆ 8:40 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ನಮ್ಮ ನಿಲಯದಿಂದ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ವಿಜಯಪುರದ ಯೋಗ ಗುರುಗಳಾದ ಶ್ರೀ ರಮೇಶ್ ದಿನ್ನಿ ಅವರೊಂದಿಗೆ ಸಂದರ್ಶನ ಕೇಳಿಬರುವುದು. ಸಂದರ್ಶಕರು ಮಹಾಂತೇಶ್ ಕೋತೇನ್. ನಂತರ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು. ಇಂದು ಬೆಳಿಗ್ಗೆ 9:30 ಎಂದಿನಂತೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. ಹತ್ತು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ಕಾರ್ಯಕ್ರಮ ಮೂಡಿಬರುವುದು. ಅತ್ಮೀರೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಯೋಗದ ಉಪಯೋಗಗಳು ಹಾಗೂ ಮಹತ್ವದ ಕುರಿತಾಗಿ ಸಂದರ್ಶನ ಕೇಳಿಬರುವುದು ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಆತ್ಮೀಯರೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪ್ರಮುಖ ಅಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀರೆಯದವರಿಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದ ನೇರ ಪ್ರಸಾರ ಬಿತ್ತರವಾಗುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30ರಿಂದ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: मानना था कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में हम जानते हैं और देखते आए हैं, योग मानव के जीवन का चेतना के साथ, ऊर्जा के साथ एक प्रकाश भी है.
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದ

0: ಅಮಿ ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
1: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000 ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30-6:30 ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22-27 June 2021 ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 5:30 ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ

ಉದ್ಘಾಟಿಸಿ ಕಾಚಿಗುಡ ಕುಮಟವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22,00,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05 ಕ್ಕೆ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೆಲ ಪ್ರಕಟಣೆಗಳು.
1: ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ. ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943434.

0: ಆಕಾಶವಾಣಿ ವಿಜಯಪುರ ಆತ್ಮೀಯ ಶ್ರೋತೃ ಬಾಂಧವರೇ, ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್.

0: ಪ್ರೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕಿ

0: ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
2: ಹೌದಾ?
3: ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆತ್ಮೀರೆ ಗಮನಿಸಿ, ಇಂದು ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು. 9:15 ನಮ್ಮ ನಿಲಯದಿಂದ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ವಿಜಯಪುರದ ಯೋಗ ಗುರುಗಳಾದ ಶ್ರೀ ರಮೇಶ್ ದಿನ್ನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತೀನ್.

ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದಾದ ಕೆಲವು ಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ವಿಜಯಪುರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943434.

ಆತ್ಮೀಯರೇ, ಗಮನಿಸಿ, ಇನ್ನು ಮುಂದೆ ಈ ಬೆಳಿಗ್ಗೆ 9:05 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ಬೆಳಿಗ್ಗೆ 9:15 ನಮ್ಮ ನಿಲಯದಿಂದ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ವಿಜಯಪುರದ ಯೋಗ ಗುರುಗಳಾದ ಶ್ರೀ ರಮೇಶ್ ದಿನ್ನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತಿನ್.

0: ಇದು ಆಕಾಶವಾಣಿ. ಈಗ ಸಮಯ 9:05. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಬಿ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟ್ರದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2,500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ.

0: ಪಡೆಯಿವೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯ ಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯ ಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೋದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಷ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನೋ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸ

0: ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಈಗ ಕೇಳಿ, ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ವಿಜಯಪುರದ ಯೋಗ ಗುರುಗಳಾದ ರಮೇಶ್ ದಿನ್ನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತಿನ್.

0: तद्वम् संहोमनांसि जानताम् देवाभागं यता पूर्वे संजानाना उपासते संजानाना उपासते।
1: ಆತ್ಮೀಯ ಕೇಳುಗರೆ ನಮಸ್ಕಾರಗಳು, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ವಿಶ್ವಕ್ಕೆ ಹಲವು ಕೊಡುಗೆಗಳನ್ನು ಕೊಟ್ಟದ, ಅದರಲ್ಲಿ ವಿಶೇಷವಾಗಿ ಯೋಗ ಅನ್ನೋದು ಭಾರತ ಜಗತ್ತಿಗೆ ಕೊಟ್ಟ ಒಂದು ವಿಶೇಷ ಸಂಪತ್ತನ್ನು ಅನ್ಬೋದು. ಇವತ್ತು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಆರೋಗ್ಯಕರ ವಯಸ್ಸಿಗೆ ಯೋಗ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಯೋಗ ಅಂದ್ರೇನು, ಯೋಗದಿಂದ ಆರೋಗ್ಯದ ಮೇಲೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ವಿಜಯಪುರದ ಯೋಗ ಗುರುಗಳಾಗಿರುವ ರಮೇಶ್ ದಿನ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ, ಹೇಳಿರಿ ಸರ್, ಯೋಗ ಅಂದರೆ ಏನು, ಯೋಗದಲ್ಲಿ ಯಾವೆಲ್ಲ ವಿಧಗಳದಾವೆ?
2: ಸೊ ಯೋಗ ಎಂದರೆ, ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಸೊ ಇದರ ಅರ್ಥ ಸೇರಿಸುವುದು, ದೇಹ ಹಾಗೂ ಮನಸ್ಸನ್ನು ಆತ್ಮದ ನಡುವಿನ ಸಮನ್ವಯವನ್ನು ಸಾಧಿಸಿ ದೇಹವನ್ನು ಯೋಗದ ಮುಖಾಂತರ ಒಂದು ಕ್ರಿಯೆಯನ್ನು ಮಾಡುವುದೇ ಯೋಗ ಆಗಿದೆ. ಯೋಗವು ಕೇವಲ ಅದು ವ್ಯಾಯಾಮ ಅಲ್ಲ, ಅದನ್ನು ದೇಹ ಹಾಗೂ ಮನಸ್ಸಿನ ಒಂದು ಮಿಶ್ರಣ ಮಾಡಿ ಮಾಡುವುದೇ ಯೋಗವಾಗಿದೆ. ಸೊ ಅದರಲ್ಲಿ ಯೋಗದ ಪ್ರಮುಖ ವಿಧಗಳದವು. ಸೊ ಅವು ಯಾವುದಂದರೆ, ರಾಜಯೋಗ, ಹಠಯೋಗದ, ಕರ್ಮಯೋಗ ಹಾಗೂ ಭಕ್ತಿಯೋಗ ಮತ್ತು ಜ್ಞಾನಯೋಗ, ಮಂತ್ರಯೋಗ, ಕುಂಡಲಿನಿ ಯೋಗ ಅಂತ ಅದರಲ್ಲಿ ಪ್ರಕಾರಗಳಿವೆ. ಸೊ ರಾಜಯೋಗ, ರಾಜಯೋಗ ಅಂದರೆ ಏನು? ಮನಸ್ಸನ್ನು ನಿಯಂತ್ರಣ ಮತ್ತು ಧ್ಯಾನಕ್ಕೆ ಒತ್ತು ನೀಡುತ್ತಾ ಆ ಒಂದು ಆಸನವನ್ನು ನಾವು ಮಾಡಲೇಬೇಕು ಅಂತ ಸಿದ್ಧಿ ತೊಟ್ಕೊಂಡು ಮಾಡುವುದೇ ಒಂದು ರಾಜಯೋಗವಾಗಿದೆ. ಸೊ ಅದೇ ರೀತಿ ಹಠಯೋಗ, ಆಸನ ಮತ್ತು ಪ್ರಾಣಾಯಾಮ ಹಾಗೂ ಶುದ್ಧೀಕರಣ ಕ್ರಿಯೆಗಳ ಮೂಲಕ ದೇಹ ಮತ್ತು ಮನಸ್ಸನ್ನು ಆರೋಗ್ಯಕರಿಸುವುದಾಗಿದೆ. ಅದೇ ರೀತಿ ಕರ್ಮಯೋಗ, ಕರ್ಮ ಅಂದರೆ ಏನು? ನಿಸ್ವಾರ್ಥ ಸೇವೆ ಹಾಗೂ ಕರ್ತವ್ಯ ನಿರ್ವಹಣೆಯ ಮಾರ್ಗದಿಂದ ಯೋಗವನ್ನು ಮಾಡುವುದಾಗಿದೆ. ಸೊ ಅದೇ ರೀತಿ ಭಕ್ತಿಯೋಗ, ಭಕ್ತಿ ಅಂದ್ರೇನು? ಸೊ ದೇವರ ಮೇಲಿನ ಒಂದು ಪ್ರೀತಿ, ಅದನ್ನು ನಾವು ನಮ್ಮ ಕಾರ್ಯದಲ್ಲಿ ಹಾಗೂ ನಾವು ಮಾಡುತ್ತಿರುವಂಥ ಯಾವುದೇ ಒಂದು ಆಸನ ಆಗಲಿ ಅದನ್ನು ಸಮರ್ಪಣೆ ಮಾಡುತ್ತಾ ಮಾಡುವಂಥ ಯೋಗವೇ ಭಕ್ತಿಯೋಗ ಇದಾಗಿದೆ. ಸೊ ಅದೇ ರೀತಿ ಜ್ಞಾನ ಯೋಗ, ಜ್ಞಾನದಲ್ಲಿ ಜ್ಞಾನ ಮತ್ತು ವಿವೇಕದ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಒಂದು ಇದು ಮಾರ್ಗವಾಗಿದೆ. ಸೊ ಇದೇ ರೀತಿ ವಿಧ ವಿಧವಾದಂಥ ಯೋಗಗಳಿವೆ. ಜಲಯೋಗದ ಹಠಯೋಗವನ್ನು ನಾವು ಮಾಡಬಹುದು. ಸೊ ಜಲಯೋಗ, ಜಲಯೋಗ ಎಂದ್ರೇನು? ನೀರಿನಲ್ಲಿ ತೇಲುವುದು. ಸೊ ಮೊದಲಿಗೆ ಉಸಿರನ್ನು ಹತೋಟಿಯಲ್ಲಿ ತಗೊಂಡು ಬಂದು ನೀರಿನ ಮೇಲೆ ಒಂದು ಬ್ರೀತನ್ನು ಹೋಲ್ಡ್ ಮಾಡಿ ನೀರಿನ ಮೇಲೆ ತೇಲಬಹುದು.

0: ಸೊ ಅಲ್ಲಿ ನೀರಿನಲ್ಲೇ ಆಸನಗಳನ್ನು ಕೂಡ ಮಾಡಬಹುದು. ಅದರಲ್ಲಿ ಏಕಪಾದ ಸಿಕಂದರಾಸನ, ದ್ವಿಪಾದ ಸಿಕಂದರಾಸನ ಸೊ ಮಾಡಿ, ಸೊ ಒಂದು 24 hours ನಾವು ನೀರಲ್ಲೇ ತೇಲಬಹುದು. ಯಾವುದೇ ಕೈ ಕಾಲುಗಳನ್ನು ಬಡಿಯದೆ ಮಾಡುವಂಥ ಆಸನ ಅದಾಗಿದೆ. ಸೊ ಇದೇ ರೀತಿ ನಾವು ಯೋಗದಲ್ಲಿ ಎಲ್ಲವನ್ನೂ ಸಾಧನೆ ಮಾಡಬಹುದು.
1: ಸರ್, ಯೋಗದ ಬೇರು ಭಾರತದ್ದು, ಇವತ್ತು ಹೆಮ್ಮರವಾಗಿ ಬೆಳೆದು ಹಲವು ರೆಂಬೆ ಕೊಂಬೆಗಳಾಗಿ ಹೂ ಹಣ್ಣುಗಳಾಗಿ ವಿಶ್ವಮಟ್ಟದಲ್ಲಿ ಯೋಗ ಇವತ್ತು ಭಾರತದಿಂದ ಹೆಸರು ಮಾಡಿದಂಥದ್ದು. ಹಿಂಗಾಗಿ ಹೇಳ್ರಿ, ಯೋಗ ದಿನದ ಉದ್ದೇಶ ಏನು ಅನ್ನೋದು?
0: ಸೊ ಯೋಗದ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಯೋಗನ ಪ್ರತಿ ವರ್ಷ June 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ.
1: ಹೌದು.
0: ಸೊ ಅದಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಒಂದು ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಪ್ರಸ್ತಾಪನೆಯನ್ನು ಮಂಡಿಸಿ ಅದನ್ನು ಒಂದು ವಿದ್ಯುಕ್ತ ಚಾಲೆಯನ್ನು ನೀಡಿದ್ದಾರೆ. ಸೊ ಯೋಗದ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ, ಆರೋಗ್ಯ ಸುಧಾರಣೆ ಹಾಗೂ ಒತ್ತಡ ನಿವಾರಣೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಅದು ಒಂದು ಸಹಾಯಕವಾಗಿದೆ.
1: ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಯೋಗ ಯೋಗ ಅಂತೀವಿ, ಈ ಯೋಗ ಯಾರ್ಯಾರು ಮಾಡ್ಬೋದು ಸರ್?
0: ಸೊ ಯೋಗ ಒಂದು ಮಗು ಹೊಟ್ಟೆಯಲ್ಲಿ ಇದ್ದಾಗನೇ ಯೋಗ ಮಾಡ್ತಾ ಇರತ್ತೆ. ಸೊ ಆ ಮಗು ಹುಟ್ಟಿದ ತಕ್ಷಣ ಹಿಡ್ಕೊಂಡು ಯಾರೇ ಒಬ್ಬ ವೃದ್ಧಾಪ್ಯ ಯೋತನದಲ್ಲಿ ಟಿಲ್ ಅವರು ಬ್ರೀತ್ವರೆಗೂ ಯೋಗಾಸನಗಳನ್ನು ಮಾಡಬಹುದು, ಪ್ರಾಣಗಳನ್ನು ಎಲ್ಲರೂ ಮಾಡಬಹುದು.
1: ಈಗ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಎಷ್ಟು ಲಾಭ ಆಗ್ತದೆ ಈ ದೇಹಕ್ಕೆ?
0: ಸೊ ನೋಡಿ, ಪ್ರತಿದಿನ ಯೋಗ ಮಾಡೋದರಿಂದ ನಮ್ಮ ಮಾನಸಿಕ ಹಾಗೂ ಒಂದು ದೈಹಿಕವಾದ ಶ್ರಮವನ್ನು ವಹಿಸಿ ಮಾಡೋದರಿಂದ ಮನಸ್ಸಿನ ಹತೋಟಿಯಲ್ಲಿ ಇರ್ತದೆ. ಸೊ ನಮ್ಮ ದಿನನಿತ್ಯದ ಕರ್ಮದಲ್ಲಿ ಆಫೀಸಿಗೆ ಹೋಗ್ಬೋದು, ಸೊ ಮಕ್ಕಳಿಗೆ ಎಲ್ಲ ಅಭ್ಯಾಸದ ಭಾಳ ಟೆನ್ಷನ್ಸ್ಗಳಿರುತ್ತೆ. ಸೊ ಅದನ್ನೆಲ್ಲ ಸ್ಟ್ರೆಸ್ಗಳನ್ನು ನಿವಾರಣೆ ಮಾಡಲು ಯೋಗ ಒಂದು ಬಹಳ ಪ್ರಮುಖ ವಿಷಯವಾಗಿದೆ. ಸೊ ಎಲ್ಲರೂ ಅದನ್ನು ದಿನನಿತ್ಯ ಅಟ್ಲೀಸ್ಟ್ ಒಂದು 30 minutes ಏನಾರ ದಿನಾಲು ಪ್ರಾಣಾಯಾಮ, ಧ್ಯಾನ ಹಾಗೂ ಜಪಗಳನ್ನು ಮಾಡ್ತಾ ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಡುವಂತಾಗಿದೆ.
1: ಈಗ ಸಾಮಾನ್ಯವಾಗಿ ಎಲ್ಲರೂ ಯೋಗ ಮಾಡ್ತೀವಿ ಅಂತಾರ, ಯೋಗ ಮಾಡಬೇಕಾದ್ರೆ ಉತ್ತಮ ಸಮಯ ಯಾವುದು, ಮತ್ತು ಒಂದು ದಿನದೊಳಗೆ ನಾವು ಯೋಗ ಮಾಡ್ತೀವಿ ಅಂದರೆ ಕನಿಷ್ಠ ಪಕ್ಷ ಎಷ್ಟು ಸಮಯ ಮಾಡಿದರೆ ಉತ್ತಮ?
0: ಸೊ ಆರೋಗ್ಯಕ್ಕೆ ಯೋಗ ಬೆಳಿಗ್ಗೆ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಸೊ ನಮ್ಮದು ಹೊಟ್ಟೆ ಫುಲ್ ಎಲ್ಲ ಖಾಲಿಯಾಗಿರುತ್ತೆ. ಸೊ ನಾವು ಯಾವುದೇ ಆಸನಗಳನ್ನು ಮಾಡಿದರೂ ಈಸಿಯಾಗಿ ಅದನ್ನು ಮಾಡಬಹುದು. ಸೊ ಪ್ರಾಣಾಯಾಮ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಖಾಲಿಯಲ್ಲೇ ಇರಬೇಕು. ಸೊ ಅದಕ್ಕೆ ಬೆಳಿಗ್ಗೆ ಯೋಗ ಮಾಡಬೇಕು. ಸೊ ಮಿನಿಮಮ್ ಒಂದು 30 minutes ಏನಾರ ಯೋಗ ಮಾಡಲೇಬೇಕು ಕಂಪಲ್ಸರಿ. ಸೊ ಸಾಯಂಕಾಲ ಮಾಡಬಹುದು. ಸಾಯಂಕಾಲ ಯಾವ ರೀತಿ ಅಂತಂದರೆ, ಊಟ ಆದ ಒಂದು 3-4 hours ಮಿನಿಮಮ್ ಗ್ಯಾಪ್ ಆಗಿರಬೇಕು. ಸೊ ಅದಾದ ನಂತರ ನೀವು ಪ್ರಾಣಾಯಾಮಗಳನ್ನು ಮಾಡಬಹುದು, ಎಲ್ಲ ಆಸನಗಳನ್ನು ಮಾಡಬಹುದು, ಧ್ಯಾನ ಮಾಡಬಹುದು.
1: ಇದು ರಾತ್ರಿ ಊಟ ಆದ ನಂತರ?
0: ರಾತ್ರಿ ಊಟ ಅಲ್ಲ, ಸೊ ಮಧ್ಯಾಹ್ನ ನೀವು ಊಟ ಮಾಡಿ ಒಂದು 3 hours ಡಿಸ್ಟೆನ್ಸಲ್ಲಿ ಇರಬೇಕು. ಸೊ ಆವಾಗ ನೀವು ಮಾಡ್ಬೋದು. ಸೊ ಮಧ್ಯಾಹ್ನ ನೀವು 3 ಗಂಟೆಗೆ ಊಟ ಮಾಡಿದರೆ ಸಾಯಂಕಾಲ 6 ಗಂಟೆಗೆ ಅದು ನೀವು ಚೆನ್ನಾಗಿ ಯೋಗಾಭ್ಯಾಸವನ್ನು ಮಾಡಬಹುದಾಗಿದೆ.
1: ಸರ್, ಈಗ ಯೋಗ ಮತ್ತು ವ್ಯಾಯಾಮಕ್ಕೆ ಸಾಕಷ್ಟು ವ್ಯತ್ಯಾಸ ಅದ.
0: ಹೌದು.
1: ಯೋಗ ಅಂದ್ರೇನು? ಈ ವ್ಯಾಯಾಮದ ಸಂದರ್ಭದಲ್ಲಿ ಯೋಗ ಮತ್ತು ವ್ಯಾಯಾಮಕ್ಕೆ ಏನು ವ್ಯತ್ಯಾಸ ಕಾಣ್ಬೋದು?
0: ಸೊ ಈಗಿನ ಒಂದು ಜನರೇಷನ್ ಹೆಂಗದ ಅಂದ್ರೆ, ಜಿಮ್ ಮಾಡಬೇಕು. ಸೊ ಆ ಒಂದು ಇಂಟೆನ್ಷನಲ್ಲಿ ಜಿಮ್ಮನ್ನು ಮಾಡ್ತಾರೆ. ಸೊ ವೆಯ್ಟ್ ಲಿಫ್ಟಿಂಗ್ ಮಾಡಕ್ಕೆ ಹೋಗ್ತಾರೆ, ಅದೆಲ್ಲ ಏನದ ವ್ಯಾಯಾಮದಲ್ಲಿ ಬರ್ತದೆ. ಸೊ ಯೋಗ ಅಂದ್ರೆ ಏನು? ಕೂಡಿಸುವುದು, ಉಸಿರಾಟದೊಂದಿಗೆ ಒಂದು ಚಲನ ಕ್ರಿಯೆಯನ್ನು ಮಾಡುವುದೇ ಯೋಗ ಆಗಿದೆ. ಸೊ ಜಿಮ್ ಮಾಡೋದ್ರಿಂದ ಏನಾಗತ್ತಂದ್ರೆ, ನಮ್ಮ ಸ್ನಾಯುಗಳು ಬಲಿಷ್ಠವಾಗ್ತಾವ. ಸೊ ಅದೆಲ್ಲ ಟೈಮಿಂಗ್ ಇರತೈತಿ. ಯೋಗ ಅನ್ನೋದು ಹೆಂಗ, ಒಂದು ಆಂತರಿಕವಾಗಿ ಮನಸ್ಸು ಹಾಗೂ ದೇಹವನ್ನು ಸದೃಢಗೊಳಿಸ್ತದೆ. ಸೊ ಆ ನಿಟ್ಟಿನಲ್ಲಿ ಯೋಗ ಮಾಡುವುದು ಉತ್ತಮ.
1: ಈಗ ಸಾಕಷ್ಟು ಜನರು ಯೋಗ ಮಾಡ್ತಾರೆ ಸರ್, ಸಣ್ಣವರಿಂದ ಹಿಡಿದು ದೊಡ್ಡರ ತನಕ ಯೋಗ ಮಾಡ್ತಾರೆ. ಈಗ ಯೋಗ ಮಾಡ್ಬೇಕಾದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೇಕಂತೀರಿ?
0: ಸೊ ನೋಡಿ, ಅವರ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತೆ ಅನ್ನೋದು ಫಸ್ಟ್ ಅವರು ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಒಬ್ಬೊಬ್ಬರಿಗೆ ಶುಗರ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಾವೇನೋ ಒಂದು ಆಸನಗಳನ್ನು ಮಾಡ್ತೀವಿ, ಚಕ್ರಾಸನ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಅವರಿಗೆ ಬ್ಲಡ್ ವೇರಿಯೇಷನ್ಸ್ ಜಾಸ್ತಿ ಆಗಿಬಿಡತೈತಿ. ಸೊ ಅಂಥ ಸಮಯದಲ್ಲಿ ಅವರ ದೇಹವನ್ನು ಹಾಗೂ ದೇಹದ ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಆಸನಗಳನ್ನು ಮಾಡಬೇಕಾಗತ್ತೆ.
1: ಈಗ ಸಾಕಷ್ಟು ಆಸನಗಳದ ಸರ್, ಮುಖ್ಯವಾಗಿ ಯೋಗದೊಳಗೆ ಯಾವ ಆಸನ ಭಾಳ ಮುಖ್ಯ ಅದಂತೀರಿ?
0: ಸೊ ಆಸನದಲ್ಲಿ ಮೇನ್ ಆಸನ ಅನ್ನೋದು ಬಂದರೆ ಸೂರ್ಯ ನಮಸ್ಕಾರ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಅದರಲ್ಲಿ 12 asanas ಬರುತ್ತೆ. ಸೊ ಆ 12 asanas ದಿನಾಲು 12 times ಮಾಡಬೇಕು. ಮಿನಿಮಮ್ 12 times ನೀವು ಮಾಡೋದ್ರಿಂದ ಸೊ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಪೂರ್ತಿ ಸಂಪೂರ್ಣವಾಗಿ ಹೊರ ಹೋಗುತ್ತೆ. 12 asanas ಮಾಡೋದ್ರಿಂದ ನಿಮ್ಮ ಮಾನಸಿಕ ಸಮತೋಲನದಲ್ಲಿರುತ್ತೆ. ಸೊ ಅದರಲ್ಲಿ ಎಲ್ಲ ಆಸನಗಳು ಅದರಲ್ಲೇ ಒಳಗೊಂಡಿರುತ್ತೆ.
1: ನಾವು ನೋಡ್ತೀವಿ ಇವತ್ತು ಆಧುನಿಕ ಬರೆದಾಗ ಎಲ್ಲರೂ ಇದ್ದೀವಿ, ವಿಶೇಷವಾಗಿ ಮಾನಸಿಕವಾಗಿ

0: ಆರೋಗ್ಯದ ದೃಷ್ಟಿಯಿಂದ ಈ ಯೋಗ ಎಷ್ಟು ಮುಖ್ಯ ಆಗುತ್ತೆ ಸರ್?
1: ಸೊ ಒಂದು ಸ್ಟ್ರೆಸ್ ಲೈಫ್ ಒಳಗೆ ಸೊ ಯೋಗ ಬಹಳ ಮುಖ್ಯ ಐತಿ. ಸೊ ಪ್ರಾಣಾಯಾಮನೂ ಮಾಡಬೇಕಾಗತ್ತೆ. ಸೊ ಆಸನಗಳನ್ನು ಯಾವಾಗಲೂ ಮಾಡ್ತಾ ಇರಬೇಕು.
0: ಒಂದು ಮಾತದ, ಯೋಗ ಮಾಡೋದ್ರಿಂದ ಡಿಪ್ರೆಷನ್ ದೂರ ಬರ್ತೀವಿ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್?
1: ಸರ್, ಇದರಿಂದ 100% ಸತ್ಯ ಅದ. ಸೊ ನಮ್ಮ ಸ್ಟ್ರೆಸ್ ಲೈಫ್ ಒಳಗೆ ನಾವು ಯೋಗ ಮಾಡೋದ್ರಿಂದ ಅದು ಒಂದು ಮಾನಸಿಕ ಹಾಗೂ ಸಮತೋಲನದಲ್ಲಿ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು. ಸೊ ಯಾವುದೇ ಒಂದು ನಮ್ಮ ವೃತ್ತಿರಂಗದಲ್ಲಿನೂ ನಾವು ಅದನ್ನು ಚೆನ್ನಾಗಿ ನಿಭಾಯಿಸಲು ಯೋಗ ಬಹಳ ಸಹಾಯಕವಾಗಿದೆ.
0: ಎಲ್ಲರೂ 24 ಗಂಟೆ ಯುಟಿಲೈಸ್ ಮಾಡಿಕೊಂಡು ಎಷ್ಟೋ ಜನ ಸಾಧನೆ ಮಾಡಿದವ್ರು ನೋಡ್ತೀವಿ. ವಿಶೇಷವಾಗಿ ಡಿಪ್ರೆಷನ್ ಅಂತ ಹೇಳಿದ ಸಾಕಷ್ಟು ಜನ ಇವತ್ತಿನ ದಿನದೊಳಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಈ ಯೋಗಕ್ಕೆ ಟೈಮ್ನೇ ಕೊಡೋಂಗಿಲ್ಲ ಸರ್, ಅಂಥವ್ರಿಗೆ ಏನು ಹೇಳ್ತೀರ ಹಂಗಂದ್ರೆ?
1: ಆ್ಯಕ್ಚುಲಿ ಒಂದು 1/2 ಅವರೇ ಮಾಡಬೇಕಾಗತ್ತೆ ಯೋಗನ. ಸೊ ಕಪಾಲಭಾತಿ ಪ್ರಾಣಾಯಾಮಗಳನ್ನು ಮಾಡಬೇಕು, ಅನುಲೋಮ ವಿಲೋಮ ಪ್ರಾಣಾಯಾಮಗಳನ್ನು ಮಾಡಬೇಕಾಗತ್ತೆ. ಸೊ ಶುಗರ್ ಲೆವೆಲನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಾದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮಗಳನ್ನು ಜಾಸ್ತಿ ಪ್ರಿಫರ್ ಮಾಡಬೇಕಾಗತ್ತೆ, ಕಪಾಲಭಾತಿ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಹೊಟ್ಟೆಯ ಭಾಗವು ಮತ್ತು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಲು ಸೊ ಯೋಗ ತುಂಬ ಸಹಾಯಕವಾಗಿದೆ.
0: ಹೇಳಿದ್ರೆ ತಾವು ಕಪಾಲಭಾತಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾರೆ ಸರ್?
1: ಕಪಾಲಭಾತಿ ಅಂದರೆ ಉಸಿರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದೇ ಒಂದು ಕಪಾಲಭಾತಿಯಾಗಿದೆ. ಸೊ ಎರಡೂ ಮೂಗಿನ ಹೊರಳಿನಿಂದ ಉಸಿರನ್ನು ದೀರ್ಘವಾಗಿ ಹೊರಹಾಕುವುದರಿಂದ ಹೊಟ್ಟೆ ಆಟೋಮೆಟಿಕ್ಕಾಗಿ ತಂತಾನೆ ಒಳಗಡೆ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಮೆದುಜೀರಕ ಗ್ರಂಥಿಗಳು ಅಂದರೆ ಪ್ಯಾನಕ್ರೀಸ್ ಉತ್ತೇಜನಗೊಂಡು ಇನ್ಸುಲಿನ್ ಉತ್ಪತ್ತಿ ಆಗತ್ತೆ. ಅದನ್ನು ಉತ್ಪತ್ತಿ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ನೇರವಾಗಿ ಅದು ಸಹಾಯ ಮಾಡ್ತದೆ. ಸೊ ಕಪಾಲಭಾತಿ ಮಾಡುವಾಗ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ರಕ್ತದೊತ್ತಡವನ್ನು ತುಂಬ ಹೆಚ್ಚಾಗಿದ್ದರೆ ಕಪಾಲಭಾತಿ ಅತ್ಯಂತ ನಿಧಾನವಾಗಿ ಮಾಡಬೇಕು ಮತ್ತು ಅದನ್ನು ತಜ್ಞರ ಸಲಹೆ ಹಾಗೂ ಒಬ್ಬ ಯೋಗ ಸಾಧಕರಿಂದ ಅದನ್ನು ನೀವು ತಿಳ್ಕೊಂಡು ಮಾಡಬೇಕಾಗತ್ತೆ.
0: ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ ಅಂತ
1: ಇಲ್ಲ ಇಲ್ಲ, ನೀವು ಯಾವುದೋ ರೀತಿಯಲ್ಲಿ ಅದನ್ನು ಉಸಿರು ತಗೊಳ್ಳೋದು, ಯಾವುದೇ ವೇಗದಲ್ಲಿ ಅದನ್ನು ಉಸಿರು ಹಾಕುವುದಿಲ್ಲ. ಸೊ ಒಂದು ವಾಚ್, ಒಂದು ಕ್ಲಾಕ್ ಒಳಗಡೆ ಯಾವ ರೀತಿ ಚಕ್ ಚಕ್ ಅಂತ ಇರುತ್ತಲ್ಲ, ಅದೇ ಒಂದು ಫ್ಲೋದಲ್ಲೇ ನಾವು ಆಸನಗಳನ್ನು ಮಾಡಬೇಕಾಗತ್ತೆ. ಸೊ ಕಪಾಲಭಾತಿನ ಯಾರ್ಯಾರು ಮಾಡಬೇಕು, ಯಾರ್ಯಾರು ಮಾಡಬಾರ್ದು ಅಂದರೆ, ಸೊ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಹೊಂದಿರೋರು ಯಾರು ಮಾಡಕ್ಕೆ ಹೋಗ್ಬಾರ್ದು, ಮತ್ತೆ ಪ್ರೆಗ್ನೆನ್ಸಿ ಯಾರಿರ್ತಾರಲ್ಲ ಅವರು ಯಾರು ಮಾಡಕ್ಕೆ ಹೋಗ್ಬಾರ್ದು. ಸೊ ಈ ರೀತಿ ಒಂದಿಷ್ಟು ಪ್ರಿಕಾಷನರಿ ತಗೊಂಡು ಒಬ್ಬ ತಜ್ಞರಿಂದ ಸಲಹೆ ತಗೊಂಡು ಮಾಡುವುದು ಉತ್ತಮ.
0: ಈಗ ಯೋಗದ ಜೊತೆಗೆ ಇವತ್ತಿನ ದಿನಮಾನದೊಳಗೆ ಆಹಾರ ಕ್ರಮ ಬಹಳ ಮುಖ್ಯ ಸರ್.
1: ಹೌದು,
0: ಯಾವ ರೀತಿ ಆಹಾರ ಕ್ರಮ ಮುಖ್ಯ ಆಗ್ತದೆ ಅಂತೀರಿ
1: ಸರ್? ಆಹಾರ ಕ್ರಮ, ನಾವು ಯೋಗ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಸಾತ್ವಿಕ ಆಹಾರವನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗತ್ತೆ. ಸಾತ್ವಿಕ ಆಹಾರ ಅಂದರೆ ಯಾವ್ಯಾವ ಬರ್ತದೆ? ಸೊ ದ್ವಿದಳ ಧಾನ್ಯಗಳನ್ನು ನಾವು ಜಾಸ್ತಿ ಸೇವನೆ ಮಾಡಬೇಕು. ಅದರ ಜೊತೆಗೆ ಈ ಜಂಕ್ ಫುಡ್ಗಳು ಬರುತ್ತೆ, ಬಜ್ಜಿ ಅದೆಲ್ಲ, ಸೊ ಆದಷ್ಟು ಈ ಕುಕ್ಕಡ್ ಮೀಲ್ಸ್ಗಳನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಅದರ ಜೊತೆಗೆ ಅಟ್ಲೀಸ್ಟ್ ದಿನಕ್ಕೆ 1 ಎಳೆನೀರಾದರೂ ಸೇವನೆ ಮಾಡಬೇಕಾಗತ್ತೆ. ಸೊ ಅದರಿಂದ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಕೊಲೆಸ್ಟ್ರಾಲ್ಸ್, ಸೊ ಟಾಕ್ಸಿನ್ಸ್ ಏನಾದ್ರೆ ಸಂಪೂರ್ಣವಾಗಿ ಹೊರ ಹೋಗುತ್ತೆ, ಮುಖದಲ್ಲಿ ಅದು ಒಂದು ಉತ್ತೇಜನವನ್ನು ನೀಡುತ್ತೆ. ಸೊ ದಿನಾಲು 1 ಎಳೆನೀರಂತ ಸೇವನೆ ಅಂತೂ ಮಾಡಲೇಬೇಕು. ಸೊ ಖಾಲಿ ಹೊಟ್ಟೆಯಲ್ಲಿ ಯೋಗವನ್ನು ಮಾಡೋದ್ರಿಂದ ನಿಮ್ಮ ದೇಹದ ಚಲನವಲನಗಳನ್ನು ಚೆನ್ನಾಗಿ ಮಾಡ್ಬೋದು, ಅದರಲ್ಲಿ ನೀವು ಗಮನ ಚೆನ್ನಾಗಿ ಹರಿಸ್ಬೋದಾಗತ್ತೆ. ಸೊ ಊಟ ಮಾಡೋದ್ರಿಂದ ಏನಾಗುತ್ತೆ, ಅದು ನಿಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಎಲ್ಲ ಸಮಸ್ಯೆ ಆಗುತ್ತೆ.
0: ಸರ್, ವಾಸ್ತವದಲ್ಲಿ ನೋಡ್ತೀವಿ ಸಾಕಷ್ಟು ದೇಶಗಳಲ್ಲಿ ಈಗ ಶುಗರ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ. ಈ ಶುಗರ್ಗೆ ಯೋಗ ಮದ್ದು ಅಂತ ಹೇಳ್ತಾರೆ, ಈ ಶುಗರ್ ನಿಯಂತ್ರಣಕ್ಕೆ ಯಾವ ಯೋಗ ಸೂಕ್ತ?
1: ಶುಗರ್ ಅಂದರೆ ರಕ್ತದೊತ್ತಡ, ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಜಾಸ್ತಿ ಮಾಡಬೇಕಾಗತ್ತೆ. ಇದನ್ನು ನಾಡಿ ಶೋಧನ ಪ್ರಾಣಾಯಾಮ ಅಂತಲೂ ಕರೀತಾರೆ. ಸೊ ಒಂದು ಮೂಗಿನ ಹೊಳೆಯಿಂದ ಉಸಿರನ್ನು ದೀರ್ಘವಾಗಿ ಎಳೆದು ಇನ್ನೊಂದು ಮೂಗಿನ ಹೊಳೆಯಿಂದ ಉಸಿರನ್ನು ಹೊರಬಿಡುವುದು ಇದಾಗಿದೆ. ಉಸಿರನ್ನು ದೀರ್ಘವಾಗಿ ಬಲಹೊಳ್ಳೆಯನ್ನು ಕ್ಲೋಸ್ ಮಾಡಿ ಎಡಹೊಳ್ಳೆಯಿಂದ ದೀರ್ಘವಾಗಿ ಉಸಿರನ್ನು ಒಳಗಡೆ ಎಳೆದು ಮತ್ತೆ ಎಡಹೊಳ್ಳೆಯನ್ನು ಕ್ಲೋಸ್ ಮಾಡಿ ನಿಧಾನವಾಗಿ ಬಲಹೊಳ್ಳೆಯಿಂದ ಉಸಿರನ್ನು ಹೊರಬಿಡುತ್ತಾ, ಅದೇ ರೀತಿ ಒಂದು 15-20 ಟೈಮ್ಸ್ ನೀವು ಅದನ್ನು ಮಾಡಬೇಕಾಗತ್ತೆ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಶುಗರ್ ಹಾಗೂ ರಕ್ತದೊತ್ತಡ ಅದನ್ನು ಕಡಿಮೆ ಮಾಡಲು ಅದು ಸಹಾಯಕವಾಗಿದೆ. ಸೊ ವಿಶೇಷವಾಗಿ ಹಿರಿಯರಿಗೆ ಹೇಳೋದೇನಂತಂದ್ರೆ, ಅವರ ಒಂದು ಹೃದಯ ರೋಗದ ಸಂಬಂಧಗಳನ್ನು ಇದ್ದವ್ರು ಯಾರು ಮಾಡಕ್ಕೆ ಹೋಗ್ಬಾರ್ದು.
0: ಅವರಿಗೆ ಯಾವಾದರೂ ಆಸನಗಳದಾವ ಸರ್?
1: ಎಸ್, ಅವರಿಗೆ ಜಸ್ಟ್ ಅನುಲೋಮ ವಿಲೋಮ ಹಾಗೂ ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ ಇವುಗಳನ್ನು ಮಾಡಿದರೆ ಉತ್ತಮ ಆಗಿರುತ್ತದೆ. ಭ್ರಮರಿ ಪ್ರಾಣಾಯಾಮಗಳನ್ನು ಮಾಡಬಹುದು. ಕಣ್ಣು ಮತ್ತು ಕಿವಿಗಳನ್ನು ಎರಡೂ ತಮ್ಮ ಬೆರಳಿನಿಂದ ಮುಚ್ಚಿಕೊಂಡು ಉಸಿರನ್ನು ಬಿಡುವಾಗ ಜೇನುನೊಣದ ತರಹ ಹ್ಞೂ ಎಂಬ ಶಬ್ದದಿಂದ ಉಸಿರನ್ನು ಹೊರ ಹಾಕಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಬಿ ಪಿ ಮೇಲೆ ಪ್ರಭಾವ,

0: ಸೊ ಬಿ ಪಿ ಕಂಟ್ರೋಲಲ್ಲಿ ಬರುತ್ತೆ. ಸೊ ಅದೇ ರೀತಿ ಶಿಥಿಲಿ ಪ್ರಾಣಾಯಾಮವನ್ನು ಮಾಡಬಹುದು. ಶಿಥಿಲಿ ಪ್ರಾಣಾಯಾಮ ಮಾಡುವ ವಿಧಾನ ಯಾವ ರೀತಿ ಅಂತಂದರೆ, ನಾಲ್ಗೆಯನ್ನು ಕೊಳವೆಯ ರೀತಿಯಲ್ಲಿ ಅಂದರೆ ನಾಲ್ಗೆನ ಹೊರಗಡೆ ಸ್ಟ್ರೆಚ್ ಮಾಡಿ ಒಂದು ಪೈಪ್ ಥರ ಸುರುಳಿ ಸುತ್ತಿ ಅದರ ಮುಖಾಂತರ ಉಸಿರನ್ನು ಒಳಗಡೆ ಎಳೆದುಕೊಂಡು ಮೂಗಿನಿಂದ ದೀರ್ಘ ಉಸಿರನ್ನು ಹೊರಹಾಕುವುದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿನ ಉಷ್ಣಾಂಶ ಸಮತೋಲನದಲ್ಲಿ ಬರುತ್ತೆ ಅದು.
1: ಸರ್, ಇತ್ತೀಚೆಗೆ ಸುಗರ್ ಹೆಂಗೆ ಕೇಳ್ತೀವಿ ಹಂಗೆ ಥೈರಾಯ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಥೈರಾಯ್ಡ್ ಸಮಸ್ಯೆಗೆ ಯಾವೆಲ್ಲ ಯೋಗದ ಆಸನಗಳದಾವ?
0: ಥೈರಾಯ್ಡ್ಗೆ ಪ್ರಮುಖ ಆಸನಗಳನ್ನು ಸರ್ವಾಂಗಾಸನ ಮಾಡುವ ಮುಖಾಂತರ ನಿಮ್ಮ ಥೈರಾಯ್ಡನ್ನು ಕಂಟ್ರೋಲಲ್ಲಿ ತರಬಹುದು. ಅದೇ ರೀತಿ ಹಲಾಸನ, ಹಲಾಸನ ಅಂದರೆ ಪ್ಲೋಪೋಸ್, ದೇಹದ ಸಂಪೂರ್ಣ ಭಾಗವನ್ನು ಮೇಲೆ ರೈಸ್ ಮಾಡಿ ಮಾಡೋದಾಗಿದೆ. ಸೊ ಅದೇ ರೀತಿ ಭುಜಂಗಾಸನ, ಈ ಎಲ್ಲ ಆಸನಗಳನ್ನು ಮಾಡೋದ್ರಿಂದ ಥೈರಾಯ್ಡ್ ಅನ್ನು ಒಂದು ನಿಯಂತ್ರಣದಲ್ಲಿ ಇಡಬಹುದು. ಇದು ಥೈರಾಯ್ಡ್ ಗ್ರಂಥಿಗೆ ಅತ್ಯಂತ ಶಕ್ತಿಶಾಲಿ ಆಸನ ಇದಾಗಿದೆ. ಈ ಭಂಗಿಯಲ್ಲಿ ಇಡೀ ದೇಹದ ತೂಕ ಹೆಗಲ ಮೇಲೆ ಹೊತ್ತು ಗಂಟಲಿನ ಭಾಗವು ತಮ್ಮ ಎದೆಗೆ ತಾಗಿಸಿ ನಿಯಂತ್ರಣದಲ್ಲಿ ಮಾಡುವುದು ಇದಾಗಿದೆ. ಸೊ ಅದೇ ರೀತಿ ಭುಜಂಗಾಸನ, ಭುಜಂಗಾಸನ ಯಾವ ರೀತಿ ಮಾಡಬೇಕಂದ್ರೆ ಹೊಟ್ಟೆಯನ್ನು ನೆಲದ ಮೇಲೆ ಮಲಗಿಸಿ ಎದೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಕುತ್ತಿಗೆಯನ್ನು ಆಕಾಶದ ಕಡೆ ನೋಡುತ್ತಾ ಇದು ಕುತ್ತಿಗೆಯ ಮುಂಭಾಗವನ್ನು ಸ್ನಾಯುಗಳನ್ನು ಹಿಗ್ಗಿಸಿ ಮಾಡುವ ಆಸನ ಇದಾಗಿದೆ. ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸಲು ಭುಜಂಗಾಸನ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಅದೇ ರೀತಿ ಥೈರಾಯ್ಡ್ಗೆ ರಾಮಬಾಣ ಯಾವುದಪ್ಪ ಅಂತಂದ್ರೆ ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಆಸನಗಳಷ್ಟೇ ಮುಖ್ಯವಾದಂಥ ಆಸನ ಇದಾಗಿದೆ. ಉಜ್ಜಾಯಿ ನೋಡಿ ಯಾವ ರೀತಿ ಅಂದರೆ, ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡುವಾಗ ಗಂಟಲನ್ನು ಸ್ವಲ್ಪ ಸಂಕುಚಿತಗೊಳಿಸಿ ಅಂದರೆ ಕಿರಿದು ಮಾಡಿ ಸಮುದ್ರದ ಅಲೆಗಳ ತರಹ ಶಬ್ದವನ್ನು ಮಾಡುವುದು ಇದಾಗಿದೆ.
1: ಈ ರೀತಿ ಆಸನಗಳನ್ನು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಅಂತ ಹೇಳ್ತಾರೆ.
0: ಹೌದು ಸರ್.
1: ಸರ್, ಇವತ್ತಿನ ದಿನಮಾನಗಳಲ್ಲಿ ನಾವು ಸಾಕಷ್ಟು ಯೋಗದ ಬಗ್ಗೆ ಮಾತಾಡ್ತೀವಿ, ಜೊತೆಗೆ ಆ ಯೋಗಕ್ಕೆ ನಾವು ಒಂದು ಪೂರಕವಾಗಿ ಮಾತಾಡಬೇಕು ಅಂತಂದ್ರೆ ಈಗ ಶಾಲಾ ಕಾಲೇಜುಗಳಲ್ಲಿ ಆಗಿರ್ಬೋದು ಅಥವಾ ಈ ಹೈಸ್ಕೂಲ್ಗಳಲ್ಲಿ ಆಗಿರ್ಬೋದು, ಮತ್ತು ತಂದೆ ತಾಯಿಯಾದವರು ಮಕ್ಕಳಲ್ಲಿ ಯೋಗದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಯಾವ ರೀತಿ ತಂದೆ ತಾಯಿಯಾದವರು ಮಕ್ಕಳ ಮೇಲೆ ಈ ಯೋಗದ ಬಗ್ಗೆ ಪ್ರಭಾವ ಬೀರಿಸಿ ಜಾಗೃತಿಯನ್ನು ವಹಿಸ್ಬೇಕಂತಿರ್ತಾವೆ?
0: ಮಕ್ಕಳಿಗೆ ಪ್ರತಿನಿತ್ಯ ಯೋಗ ಹಾಗೂ ಯೋಗದ ಅಭ್ಯಾಸವನ್ನು ಯಾವ ರೀತಿ ಮಾಡಬೇಕಂತ ಅವರಿಗೆ ಹೇಳ್ಕೊಡ್ತಾ, ಮತ್ತು ಇವಾಗ ಏನಾಗ್ತಾ ಇದೆ ಅಂದರೆ ಪಠ್ಯಕ್ರಮದಲ್ಲಿ ಎಲ್ಲ ಯೋಗಾಭ್ಯಾಸದ ಒಂದು ವಿಷಯ ಸೂಚಿಯನ್ನು ಸೇರಿಸಲಾಗ್ತಾ ಇದೆ. ಸೊ ಮಕ್ಕಳಿಗೆ ದಿನಾಲೂ ಒಂದು ಯೋಗಾಭ್ಯಾಸ ಮಾಡಿಸುವುದರಿಂದ ಅವರ ಒಂದು ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆಯನ್ನು ಹತೋಟಿಯಲ್ಲಿಡಲು ಇದು ಬಹಳ ಸಹಾಯವಾಗ್ತದೆ.
1: ಸರ್, ಹೆಚ್ಚು ಕಡಿಮೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದೀವಿ. ಈಗ ಒಟ್ಟಾರೆ ಒಂದು ಮಾತೊಳಗೆ ಒಂದು ಲೈನ್ ಒಳಗೆ ಯೋಗದ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ?
0: ಸೊ ಯೋಗ ಅನ್ನುವುದು ಕೇವಲ ಯೋಗ ದಿನಾಚರಣೆಯ ಪ್ರಯುಕ್ತ ಮಾಡುವಂಥ ಅದನ್ನು ಆಗಬಾರ್ದು. ಸೊ ಅದನ್ನು ನಿತ್ಯ ನಿರಂತರ ಹಾಗೂ ನಿಯಮಿತವಾಗಿ ಮಾಡುವುದು ಒಂದು ಯೋಗ ಕೌಶಲ್ಯವಾಗಿದೆ. ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಹೆಚ್ಚಿಸಲು ಯೋಗ ಬಹಳ ಸಹಾಯಕವಾಗಿದೆ. ಯೋಗವು ನಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಲು ಕಲಿಸುತ್ತದೆ. ಇದೇ ರೀತಿ ನಮ್ಮ ಕೋಪ ಮತ್ತು ಹತಾಶೆಗಳನ್ನು ಒಂದು ಹತೋಟಿಯಲ್ಲಿ ಇಡುವಲು ಯೋಗ ತುಂಬ ಸಹಾಯಕವಾಗಿದೆ. ಇದು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಜೀವನದ ಸಕಾರಾತ್ಮಕ ಯೋಚನೆಗಳನ್ನು ತರಲು ಯೋಗ ತುಂಬ ಸಹಾಯಕವಾಗಿದೆ. ಸೊ ಅದರಿಂದ ದೀರ್ಘಕಾಲದ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡಲು ಯೋಗ ತುಂಬ ಸಹಾಯಕವಾಗಿದೆ. ಸೊ ಅದರಿಂದ ಎಲ್ಲರೂ ಯೋಗ ಮಾಡಿ ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಯೋಗ ತುಂಬ ಮಹತ್ವದ ಕಾರ್ಯವನ್ನು ನಿರೂಪಿಸ್ತದೆ. ಸೊ ಅದರಿಂದ ಎಲ್ಲರೂ ಯೋಗ ಮಾಡಿ ನಿರೋಗಿ ಆಗಬೇಕಂತ ನನ್ನ ಒಂದು ಅನಿಸಿಕೆ.
1: ಓಕೆ ಕೆಳಗ್ರೆ, ಯೋಗವು ಭಾರತದ ಅಮೂಲ್ಯ ಪರಂಪರೆ. ಇದು ದೇಹವನ್ನು ಚೆನ್ನಾಗಿರಿಸಿ ಮನಸ್ಸಿಗೆ ಶಾಂತಿ ನೀಡ್ತದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡೋಣ, ಯೋಗವನ್ನು ಜೀವನದ ಭಾಗ ಆಗಿಸ್ಕೊಳ್ಳೋ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಇದ್ದವರು ವಿಜಯಪುರದ ಯೋಗ ಗುರುಗಳಾಗಿರುವ ರಮೇಶ್ ದಿನ್ಯವರು. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಯೋಗ ಅಂದ್ರೇನು, ಯೋಗ ದಿನದ ಮಹತ್ವ, ಜೊತೆಗೆ ಯೋಗದಿಂದ ಆರೋಗ್ಯದ ಮೇಲೆ ಆಗುವ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೊಟ್ಟಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ತುಂಬ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ ಸರ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ವಿಜಯಪುರದ ಯೋಗ ಗುರುಗಳಾದ ರಮೇಶ್ ದಿನ್ನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಮಹಾಂತೇಶ್ ಕೋತಿನ್, ನಿರ್ಮಾಣ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಉದ್ಯೋಗ ವಾರ್ತೆ.
9: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಎಸ್ಎಸ್ಸಿಯಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 12,256. ವಿದ್ಯಾರ್ಹತೆ, ಯಾವುದೇ ಡಿಗ್ರಿ, MBA, PGDM ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 32 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, OBC, EWS ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ, PWBD ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sse.gov.in ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಕಾಲಿರುವ 2 ಡ್ರೈವರ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2. ವಿದ್ಯಾರ್ಥಿ, SSLC ಪಾಸ್ ಆಗಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBC ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBC ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kannataka.nalsa.gov.in ಅನ್ನು ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSCಯಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಅಪರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ವಿದ್ಯಾರ್ಥಿ, ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 227. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 45 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sse.gov.in ಅನ್ನು ನೋಡಬಹುದು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ನಲ್ಲಿ ಖಾಲಿ ಇರುವ 55 ಜೂನಿಯರ್ ಟೆಕ್ನಿಷಿಯನ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 55. ವಿದ್ಯಾರ್ಥಿ, SSLC, ITI, ಡಿಪ್ಲೊಮಾ, BSc, BCom, BBA, BBM, BVSC, MCom, BE ಮತ್ತು BTech ಅನ್ನು ಮುಗಿಸಿರಬೇಕು. ವಯೋಮಿತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 45 ವರ್ಷ. ಪ್ರವರ್ಗ 2A, 2B, ಪ್ರವರ್ಗ 3A, 3B ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 43 ವರ್ಷ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 2B, ಪ್ರವರ್ಗ 3A, 3B ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://vitualofficeerp.com/GUMULBL26 ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪುರುಷ ಮತ್ತು ಮಹಿಳಾ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 3,991. ವಿದ್ಯಾರ್ಥಿ,

ಪಿಯುಸಿಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಪುರುಷ ಮತ್ತು ಮಹಿಳೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ 33 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಬುಡಕಟ್ಟು ಅರಣ್ಯ ವಲಯದ ಪರಿಶಿಷ್ಟ ಅಭ್ಯರ್ಥಿಗಳಿಗೆ 38 ವರ್ಷ. ಮಾಜಿ ಸೈನಿಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 38, ಮಾಜಿ ಸೈನಿಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 700 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಡಿಸ್ಟಿಕ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 118. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 50 ವರ್ಷ. ಜೊತೆಗೆ ಕನ್ನಡ ಓದಲು ಬರೆಯಲು ಬರಬೇಕು ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ 1 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.vijayapuracity.mrc.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

0: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಏ ಎಸ್ಲ ಹೇಳಿ ನಿನಗ, ಓದಾಕ ಕುತ್ತಾಗ ಒಂಚೂರು ಬಾಗ್ಲ ಮುಂದ್ ಮಾಡ್ಕೋವ, ಬಾಗ್ಲ ಮುಂದ್ ಮಾಡ್ಕೊಂಡು ಓದಾಕ ಕೂಡು. ಹುಳಾ ಪಳ ಬರ್ತಿರ್ತಾವ, ಎಷ್ಟ್ ಹೇಳಿದ್ರು ಅಷ್ಟೇ ನೋಡ್ ನಿನಗ.
3: ಅಲ್ಲ, ನಾ ಒಬ್ಬಕೇ ಅದೀನಿ ಏನ್ ಮನ್ಯಾಗ, ನಾ ಬಾಗ್ಲ ಮುಚ್ಚಿ ಬಂದ್ರು ಮತ್ತ ತೆಗ್ದು ಬರ್ತಾರ, ಅವ್ರು ಬರೋರು ಹಾಕಿ ಬರ್ಬೇಕು ಬೇಡ, ನನ್ನ ಹೆಸರ್ಲೇನೆ ಓದಿರ್ತಿ ಬರೇ.
2: ಏನ್ ಹೇಳಿ ಹೇಳಿ ಹೇಳಿ ಸಾಕಾಗ ಹೋಗಿದ್ ನೋಡ್ ನಾನು.
3: ಅಲ್ಲ, ಹಂತ ಪರಿ ಏನಾಗೈತಿ, ಅಟ್ಟ ಪರಿ ಒದ್ರಾಕತಿ, ಏನಾರೇ ಆಗೈತಿ ಹೇಳ.
2: ಏ ಅಲ್ಲ, ನಿನ್ಗೆ ಎಷ್ಟೆಲ್ಲ ಹೇಳಿನಲ್ಲ, ಹಗಲೆಲ್ಲ ಹಂಗ ತೆಗ್ದು ತೆಗ್ದು ಇಡಬೇಡ ಅಂತ ಹೇಳಿ ಮೊನ್ನೆ ಹಂಗೆ ತೆಗ್ದಿಟ್ಟು ಹೋದಿ, ಎರಡ್ ತರ ಹುಳ ಬಂದು ಒಳಗ್ ಬಾಗಲ್ದಾಗ. ಒಂದು ಇಷ್ಟು ಗುಂಡಂದಿತ್ತು, ಇನ್ನೊಂದು ಉದ್ದಂದಿತ್ತು, ಬರೇ ನಾ ಇದೇ ಮಾಡ್ಕೋತ
3: ಹೋಗ್ಲೇನಾಳ. ಗೊತ್ತಾಯ್ತಾಳ, ಆ ಶಂಕದುಳ ಅನ್ನಕ್ ಬರಲಾಗಿತ್ತು ನಿನಗ. ಏನಾಯ್ತು ಬಂದ್ರ ಶಂಕದುಳ ತರ, ಬಸವಣ್ಣುಳ ತರ, ಬರುವೆ ಮತ್ತೆ ಮಳಗಾಲ್ಕ.
2: ಇವ್ವ ನಂಗಂತೂ ಕಸ ಹುಡುಗಿ ಹುಡುಗಿ ಎತ್ತಿ ಒಗ್ದು ಒಗ್ದು ಒಗ್ದು ಸಾಕಾಗ್ಯದ ನೋಡ, ನಿನಗ್ ಗೊತ್ತಾಗುದಿಲ್ಲ. ಆಮೇಲೆ ಮೊನ್ನೆ ಬಟ್ಟಿ ಹಾಕಿನಿ, ನಿನ್ಗೆ ಎಷ್ಟ್ ಹೇಳಿ, ನಿನ್ಗೆ
3: ಸುಮ್ಮಿರು ನೀನ್, ಬರೀ ಯಾವಾಗ ನೋಡ್ದ ಹಿಂಗ ನಿಂದ ಬರೀ ಹೊಡ್ಕೋತ್ ಮಾಡ್ಕೋತ. ಏನಾಯ್ತು ಮತ್ತೆ ಯಾವ್ದು ಬರ್ತಾವ?
2: ಅಲ್ಲ ಮೊನ್ನೆ ಬಟ್ಟಿ ಹಾಕಿನಿ, ಝಾಡಿಸ್ಕೊಂಡು ತಗೋಮ ಅಂತ ಹೇಳಿನಿ, ಆ ಬಟ್ಟಿ ಮೇಲೂ ಎರಡು ಹುಳ ಬಂದವ ನನಗ.
3: ಹೌದು, ಅದು ಯಾವ್ದಿತ್ತು ಹುಳ?
2: ಅದೇ ಶಂಕದ ಹುಳಾನೆ, ಶಂಕ ಬಿಟ್ಟು ಬೆಳ ಮುದ್ದು ಬರ್ತದಲ್ಲ.
3: ಹೌದು, ಕೆಲವು ಕಡೆ ಸುಮ್ರು ಹುಳ ಆತಾರ, ಶಂಕದ ಹುಳ ಆತಾರ, ಮತ್ತ ಗೆದ್ದಲ್ ಹುಳ ಆತಾರ. ಅದಕ್ಕ
2: ಈ ಹುಳಗಳ ಕಾಲಕ್ ಸಾಕಾಗ್ಯದ. ಜೂನ್ ಬಂತು ಅಂದ್ರೆ ಸಾಕು, ಒಂದಿಲ್ಲ ಒಂಥರದ ಹುಳ. ಸಂಜೆ ಗುಣ ಸೊಳ್ಳಿಗಳ ಕಾಟ, ಅವಕ್ಕೆಲ್ಲ ಹೊರಗ್ ಓಡಿಸಿ ಎಲ್ಲ ಮಾಡೋ ತನಕ ಸಾಕಾಗ ಹೋಗ್ತದ. ಮಳಿ ಶುರು ಆಯ್ತು ಅನ್ನೋದಕ್ಕ ಕಂಠೀರ್ವಿ ಆಗ್ತಾವು, ಕಂಠೀರ್ವಿ ಜೊತೆಗೆ ಎಲ್ಲ ಮಣ್ಣನು ಮೇಲೆ ಬರ್ತದ. ನಾ ಹಿಂಗೆಲ್ಲ ತೆಗೆದು ಉಡಿಗೆ ಬಂದಿರ್ತೀನಿ, ಮತ್ತು ಮುಂಜಾನೆ ಅನ್ನೋದಕ್ಕೆ ಇಷ್ಟು ಡಿಬ್ರಿ ಬಂದು ಬಿದ್ದಿರ್ತದ.
3: ಬರೇ ನಿಂದೆ ಹೇಳ್ಕೊತ ಹೋದಿ, ಮೊನ್ನೆ ಎರಡು ದಿನ ಹೋಗಿದ್ದಿಲ್ಲ ಗೆಳತಿ ಮದಿವೆ ಅಂತ ಹೇಳಿ ಕಿಶಿಂದ. ಅವಾಗ ಆ ಕೋಲಿಯಾಗ ಅಪ್ಪ ಜಾಳಿಗೆ ಬಿಡಿಸ್ಯಾನ, ಜಾಳಿಗೆ ಬಿಟ್ಟು ಹೋಗಿ ತಂಗಿ. ಅವಾಗ ಎಲ್ಲಿ ಬಂದು ಆ ಹುಳ, ಆ ಮಚ್ಚರ್ ಅಲ್ಲಿವೇ ಬಂದಿದ್ ನಿನ್ನ ಬೆಡ್ರೂಮ್ನ್ಯಾಗಿನ.
2: ಹೌದಾ?
3: ಮತ್ತ ನೀ ಮಾಡಿದ ಅಟ್ಟ ಹೇಳ್ತಿಲ್ಲ ಅಕ್ಕ, ನಾ ಮಾಡಿದ ಲೆಕ್ಕ ಗೊತ್ತೈತೆ ನಿನಗ.
2: ಮತ್ ಹೆಂಗ್ ಮಾಡಿದ್ವಾ?
3: ನೋಡ, ಮೊನ್ನೆ ಯಾವ ಹೇಳಾಕತ್ತಿದ್ದು ಅರ್ಬಿ ತಕೊಂಬಾ ಅಂತ ಹೇಳಿ ಜಾಡಿಸಿ ಅಲ್ಲೇ ಚೆನ್ನಾಗಿ ನೀಟಾಗಿ ಮುಡ್ಸ್ಕೊಂಬಂದಿನ. ಒಂದು ಹುಳ ಬಂದಿಲ್ಲ. ನೀ ಹೇಳ್ದಿಲ್ಲ ಆ ಇರಿ ಬರ್ದು, ಕೆಂಪು ಇರಿ ಬಂದು, ಕಟ್ಟಿ ಇರಿ ಬಂದು ಅಂತ ಹೇಳಿ. ಮೊನ್ನೆ ಏನಾಗಿತ್ತು ಗೊತ್ತೇನು ಶಿಲ್ಪು, ನಮ್ ಗೆಳಿತದ ಅಲ್ಲ, ಆ ಹಿಂದಿನ ಏರಿಯಾದಾಗ ಮನಿ ಕಟ್ಟ್ಯಾರ. ಆ ಮನಿ ಕಟ್ಟ್ಯಾರ ಅನ್ನೋದು ಅಟ್ಟೆವ ಒಂದ್ ವರ್ಷ ಆಗಿಲ್ಲ, ಎಲ್ಲಾ ಪರಿಷೆ ಒಳಗ ಹೋಗ್ಯಾವ. ಏನೇವಾ, ಅವ್ರೇನ್ ಪಾಯ ಸರಿ ಹಾಕಿಲ್ಲ ಅನ್ಬೇಕು, ಏನ್ ಜಾಗ ಎಂತದೈತಿ ಅನ್ಬೇಕು ಗೊತ್ತಾಗಿಲ್ಲ. ಅಟ್ಟಿ ಎಲ್ಲ ಓಟು ಕಟ್ಟಿ ಇರಿವಿ, ಕಂಟಿ ಇರಿ ಬೇತಾರಲ್ಲ, ಓಸು ಮ್ಯಾಗ ಮನ್ಯಾಗೆ ಸಂಜೆ ಮುಂದ ಹೊತ್ ಮುಣಿಗೆ.
2: ಈಗ ಈ ಜೂನ್ ಬಂತು ಅಂದ್ರ ಸಾಕು ನೋಡು, ವಿಚಿತ್ರ ವಿಚಿತ್ರ ಹುಳುಗಳು ಬರ್ತಾವ. ಮೊನ್ನೆ ಒಂದ್ ಮಳಿ ಆಯ್ತಾ, ಈ ವಾರದಾಗಂತೂ ಫುಲ್ ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ ಮಳಿ ಬಂದಾಗ ಆ ಪಕ್ಕದ ಹುಳ ಅಂತಾರ ನೋಡಿ, ಏನಂತ ನನ್ ಬಾಯಿಗೆ ಬರವಲ್ತವ.
3: ಹೌದ, ಪಕ್ಕದ ಹುಳಾನೇ ಅವು, ರಾತ್ರಿ ಲೈಟಿಗೆ ಬರ್ತಾವ.
2: ಪಕ್ಕದ ಹುಳ ಎಲ್ಲ ಹಾರ ಹಾರ ಕಿಡಕಿಯಾಗಿಂದ ಜಾಳಿಗೆ ಹೊಡಿಸಿದ್ರು, ಅದ್ರಾಗಿಂದ ಪಕ್ಕ ಎಲ್ಲ ಮುರ್ಕೊಂಡು ಆ ನಡುವಿನ ಹುಳ ಅಷ್ಟೇ ಒಳಗ್ ಬಂದು ಅಡಿಗೆ ಮನೆಯಾಗ ಬಂದವ ನೋಡುವ. ನನಗಂತೂ ಸಾಕಾಗೋಗ್ಯದ ನೋಡುವ.
3: ಅದು ಏನಿರ್ತದ ಗೊತ್ತ?

0: ಗಾಳಿದ್ರೆ ಬರುದಿಲ್ಲ. ಒಂದ್ ಈಟ ಸಂಜೆ ಆಗಣ ಲೈಟ್ ಹತ್ತವಲ್ಲ, ಹೊರಗಿನ ರೋಡಿನ ಲೈಟ್, ಮನೆ ಅಪ್ಪ ಲೈಟ್ ಆರ್ಸನಾಗ್ತಿದಲ್ಲ, ಅವಾಗ ನೋಡವು ಅವ್ ಪಕ್ಕದ ಹುಳ ಲೈಟಿಗೆ ಬರ್ತಾವ, ಸ್ವಲ್ಪ ಗಾಳಿ ಬೀಸ್ತಿಲ್ಲ ಕಡಿಮೆ ಆತಾವು.
1: ಖರೇನೇರ ಹಂಗಂದ ಕೂಡ್ಲೇನೆ ಲೈಟ್ ಆರಿಸ್ದೆ, ಎಲ್ಲಾ ಹೋಗ್ಬಿಟ್ಟು ಲೈಟ್ ಆರ್ಸನ. ಲೈಟ್ ಹಚ್ಚಿದ್ರೆ ಮತ್ ಬರ್ತಾವ ಲೈಟ್, ಲೈಟ್ ಆರಿಸಿದ್ರೆ ಎಲ್ಲಾ ಓಡ್ ಹೊಂಟಾವ.
0: ಮೊದ್ಲು ಹೆಂಗ್ ಮಾಡ್ಬೇಕು ಅತ್ತೆ ಶಿಲ್ಪು, ಮೊದ್ಲ ಮನ್ಯಾಗ ಲೈಟ್ ಆರ್ಸ್ಬೇಕ, ಅವು ಎಲ್ಲಿ ರೋಡಿ ಲೈಟ್ ಇರ್ತಾವ ಅಲ್ಲಿ ಹೋಗ್ತಾವ. ಆಮೇಲೆ ಏನ್ ಮಾಡೋದು, ನಮ್ಮ ಲೈಟ್ ಹಚ್ಚಿ ಬಾಗ್ಲ ಪಟ್ನೆ ಹಾಕ್ಬೇಕು. ನೀ ಏನು ಮಾಡಿಲ್ಲೇನ, ಬರೇ ಬೈದ್ರಾಗೆ ಇದ್ದಿ.
1: ಅಲ್ಲ ನೀ ಸಣ್ಣಕ್ಕಾಗಿ ಏನ್ ಮತ್ ನನಗೆ ಜೋರ್ ಮಾಡ್ತೇನ? ಆಯ್ತ್ ತಡಿ, ಅಪ್ಪ ಬಂದ್ಮೇಲೆ ಮತ್ ನಿಂದ ಹೇಳ್ತೀನಿ ಎರಡು ದಿನ ಏನೇನ್ ಮಾಡಿ ಅಂತ. ಎಲ್ಲ ಬರೇ ಹುಳುಗಳಿಗೆ ಒಳಗೆ ಕರ್ಕೊಂಡು ಕೂತಿಯವ.
0: ಹಂಗಲ್ಲ ಶಿಲ್ಪು ಅಕ್ಕು, ಇನ್ನೊಂದು ಕೇಳಿ ಹೇಳ್ತೀನಿ ಇಲ್ಲಿ. ನೀ ಉದ್ದುದನು ಆ ಹುಳ ಅಂದಿಲ್ಲ, ಅವು ಎರಿ ಹುಳ ಅಕ್ಕಾವು.
1: ಹೌದಾ? ಅಂದಂಗ ಅಪ್ಪನ ಜೋಡಿ ಮೊನ್ನೆ ಆ ಕುಂಡಳಿ ಒಳಗ ಏನ್ ಮಾಡಾಕತ್ತಿದ್ರಿ ಇಬ್ರು ಕೂಡಿ?
0: ಹಾ, ನಿಮ್ ಅಳಗಿ ಮ್ಯಾಗ ಓದ್ಕೋತ ಕುಂತಿದ್ದಿಲ್ಲ,
1: ನಿಮ್ದ ಇಬ್ರದೇ ನಡೆದಿತ್ವ, ಏನ್ ಮಾಡಾಕ್ತಿದ್ರಿ ಅಂತದು?
0: ಹಾ, ಅವಾಗ ಅಪ್ಪ ಏನ್ ಮಾಡಾತಿದ್ದ, ಆ ಮಳಿಗೆ ಹುಳ ಬಿದ್ದಿರ್ತಾವಂತ್ಲ ಎರಿ ಹುಳಗಳು, ಹಿಂಗ ಉಟ್ಟುದ್ದ ಕೆಂಪು ನಿರ್ತಾವಲ್ಲ, ಅವೇನ ಕುಂಡಾಳಿಯಾಗ ತಳಗ ಹಾಕಿದ್ವಿ ಅಂದ್ರ, ಹೂವಿನ ಗಿಡದ ಬಡ್ಡಿಗೆ ಹಾಕಿದ್ವಿ ಅಂದ್ರ ಅವೇನ ಮಣ್ಣ ಸ್ವಚ್ಛ ಮಾಡ್ತಾವಂತ.
1: ಹೌದಾ? ಹೌದು, ನಿನ್ನ ಈಗ ಗೊತ್ತಾತಿಲ್ಲ, ಅದಕ್ಕೆ ಹೇಳೋದು ಒಂಚೂರು ಅಪ್ಪಾಗ.

0: ಹಾಕತಿದ್ರಿ ಇಬ್ರು ಕೂಡಿ?
1: ಹಾ, ನಿಮ್ ಅಡಗಿ ಮ್ಯಾಗ ಓದ್ಕೋತ ಕುಂತಿದ್ದಿಲ್ಲ
0: ನಿಮ್ದು, ನಿಮ್ದಿಬ್ರದ ನಡೆದಿತ್ವಾ? ಏನ್ ಮಾಡಾಕ್ತಿದ್ರಿ ಅಂತದು?
1: ಅವಾಗ ಅಪ್ಪ ಏನ್ ಮಾಡಾತಿದ್ದ, ಆ ಮಳಿಗೆ ಹುಳ ಬಿದ್ದಿರ್ತಾವಂತ್ಲ ಎರಿ ಹುಳಗಳು, ಹಿಂಗ ಉಟ್ಟುದ್ದ ಕೆಂಪನಿರ್ತಾವಲ್ಲ, ಅವೇನ ಕುಂಡಾಳಿಯಾಗ ತಳಗ ಹಾಕಿದ್ವಿ ಅಂದ್ರ, ಹೂವಿನ ಗಿಡದ ಬಡ್ಡಿಗೆ ಹಾಕಿದ್ವಿ ಅಂದ್ರ ಅವೇನ ಮಣ್ಣ ಸ್ವಚ್ಛ ಮಾಡ್ತಾವಂತ.
0: ಹೌದಾ? ಈಗ ಗೊತ್ತಾತಿಲ್ಲ, ಅದಕ್ಕೆ ಹೇಳೋದು ಒಂಚೂರ ಅಪ್ಪಾಗ ಕೈ ಕೈಯಾಗ ಒಂದ್ ಸ್ವಲ್ಪ ಕೆಲಸ ಮಾಡುವ, ಕೆಳಗೆ ಯಾವ ಹಳೆ ಎಲೆಗಳದ ಅವಕ್ಕೆಲ್ಲ ತೆಗೆದು ಒಂಚೂರು ಸ್ವಚ್ಛ ಮಾಡಂತ ನಿನಗೆ ಮಗ ಮಗ ಬೈಕೋತಿರ್ತೀನಿ.
1: ಅದನ್ನೇ ಹೇಳತ್ತೀನಿ ನಾನು, ನೀ ಹೇಳಾಕತ್ತಿದ್ದ ಹೇಳಾಕತ್ತೀನಿ ಕೇಳಿಲಿ ಶಿಲ್ಪು ಅಕ್ಕ. ನೀ ಅಂದೆಲ್ಲ ಎಲ್ಲ ಹುಳಾನು ಕೆಟ್ಟಿರುವುದಿಲ್ಲ, ಕೆಲವು ಹುಳ ಏನಾಗೈತಿ ಮನುಷ್ಯಾಗೂ ಉಪಯೋಗ ಅದಾವ, ಗಿಡಗಳಿಗೆ ಉಪಯೋಗ ಅದಾವ. ಅದಕ್ಕೆ ಎರಿ ಹುಳ ರೈತನ ಮಿತ್ರತ್ನು ಕರೆದಾರ ತಪ್ಪ ಹೇಳಾಕತ್ತಿದ್ದ.
0: ಹೌದೌದೌದೌದು, ಖರೆ ಹೇಳಾರ, ಖರೆ ಹೇಳಾರ.
1: ಅದಕ್ಕೆ ಅವೆಲ್ಲ ಬಡ್ಡಿಗೆ ಹಾಕಿಸಿಂದ ಬಡ್ಡಿ ಎಲ್ಲ ಕುರುಪಿಲೆ ಸಡ್ಲ ಮಾಡಾಕ್ತಿದ್ದ. ಅದಕ್ಕೆ ಅಪ್ಪನ ಜೋಡಿ ಕೂಡಿ ನಾನು ಒಂದಿಟ್ಟು ನೀರು ತಂದು ಕೊಡೋದು, ಅದು ಎಂಥದ್ದು ಗೊಬ್ಬರ ತಂದಿದಂತ ಹೆಂಡಿ ಗೊಬ್ಬರ, ಅದಕ್ಕೆ ಅದು ತಗೊಂಡ್ ಬಾ ಅಂತ ಹೇಳಿದ, ಅಲ್ಲೇ ಹಾಕೋತ ಕುಂತಿದ್ನಿ ನಾನು.
0: ಬರೋಬ್ರ ಹೇಳಾರ ನೋಡೋರು. ಇನ್ನೊಂದ್ ಹೇಳ್ತೀನಿ ತಿಳ್ಕೋ ತಂಗಿ,
1: ಹೇಳು.
0: ಅಲ್ಲಿ ಎರಡು ಕುಂಡಾಳ ಇಟ್ಟಿನಿ, ಅವಕ್ಕೆಲ್ಲ ಗೆರಿ ಹಾಕಿ ಮಣ್ಣ ಹಾಕಿ ಎಲ್ಲ ಇಟ್ಟಿನಿ. ಒಂದಕ್ಕ ಮೆಂತೆ ಕಾಳು ಹಾಕು, ಇನ್ನೊಂದಕ್ಕ ಕೊತ್ತಂಬರಿ ಬೀಜ ಅದಾವ, ಅವನು ಹಾಕು. ನನಗೊಂದ್ ಸ್ವಲ್ಪ ಕೆಲಸ ಅದ, ಹೋಗಿ ಬರ್ತೀನಿ. ಈಗ ತಿಳಿತಿಲ್ಲ, ಬಾಗ್ಲ ಮುಚ್ಕೋ ಒಂಚೂರ.
1: ಆಯ್ತಕ್ಕ, ಮತ್ತ ಇನ್ನೊಂದು ನಿಂದ್ ರೊಕ್ಕ ಇಲ್ಲಿ ಹೇಳ್ತೀನಿ. ಅವ ಹೇಳಾಕತ್ತಿದ್ಳು ಅಲ್ಲೇನ ಮ್ಯಾಳಿಗೆ ಮ್ಯಾಗ ಚೀಲದಾಗ ಬೇವಿನ ಎಲೆ ತುಂಬಿಟ್ಟಾಳಂತ, ಅದನ್ನೇನ ಹೊತ್ ಮುಣಿಗಿ ಒಂದಿಟ್ಟು ಸುಟ್ಟು ಪುಟ್ಟು ಮಾಡಿದ್ವಿ ಅಂದ್ರ ಆ ಮಚ್ಚರ್ ಹೋತಾವತ್ ನೋಡು.
0: ಮತ್ತ ಕೆಲಸ ನೀ ಮಾಡು, ನನಗೆ ಅವ್ವ ನಿನಗೆ ಹೇಳಾಳಂದ್ರೆ ನನ್ ಮೇಲೆ ಹಾಕತ್ತ.
1: ನೋಡ, ನೀ ದಿನಾ ದಿನ ನಾನ ಮಾಡ್ತೀನಿ, ಮನೆಯಾಗಿರ್ತೀನಿ, ಓದುದು ಓದುದು ಅಂತ ಹೇಳಿ ನೀ ಇವತ್ತು ನೀ ಹಾಕ್ ನೋಡುವಾ ಸಂಜೆಗೆ ಹೇಳ್ತೀನಿ.
0: ನೀ ಓದ್ರೆ ಓದ್ತಿ ಅಲ್ಲಿ, ಬರೇ ಆಟ ಆಡ್ತೀನಂದೆ, ಟಿವಿ ನೋಡ್ತೀನಂದೆ, ಮೊಬೈಲ್ ಹಿಡ್ಕೊಂಡು ಕೂತೆ. ಹೇಳ್ತೀನಿ ಅಪ್ಪ ಬರ್ಲಿ, ಈಕಿಗೆ ಏನು ಅಭ್ಯಾಸ ಮಾಡಲ್ಲ ಹೇಳ್ರಿ, ಅಭ್ಯಾಸ ಮಾಡಿಸ್ರಿ, ಇಲ್ಲ ಅಂದ್ರೆ ಆಕಿಗಿಂತ ಸಣ್ಣ ಸಣ್ಣ ಸಣ್ಣ ಕೆಲಸ ಕೊಡ್ರಿ ನಿಮ್ ಕೈಯಾಗಂತ ಬರೋಬ್ಬರ್ ಮಾಡ್ಯಾರ ಅವ್ರು.
1: ಅದೇ ನಾನು ನಿನ್ನೆ ಕುಳು ಸುಟ್ಟು ಅದು ಪುಟ್ಟು ಮಾಡಿದ್ಯಾ, ನಿನ್ನೆ ಕಡಿಮೆ ಇದ್ದಿಲ್ಲ ಹುಳ ಕಡ್ದಿಲ್ಲ.
0: ಹೌದಿಲ್ಲ ಅಂತ ನೀನೇ ಮಾಡಿ ನಾ ಕೆಲಸ ಅಥವಾ
1: ಅವ್ವ ಹೇಳಿದ್ದು ಮಾಡಿನಿ. ಇವತ್ತು ನೋಡಿ ಹೇಳ್ಯಾಳ, ಅಕ್ಕನ ಕೈಗೆ ಒಯ್ದು ಕೊಡು ನೀವು ಸುಡ್ತಿಂದ, ಇವತ್ತು ನಿನ್ನ ಕೆಲಸ ನಾನು ಮಾಡೈಕಲ್ ನೋಡ ಹೇಳಿ. ನೀಗೆ
0: ಮಾಡ ಮಾಡ ಶಾಣಕಿ ಶಾಣಕಿ, ಇವತ್ತೊಂದು ದಿವಸ ಮಾಡಿ ನಾಳೆ ಪರೀಕ್ಷೆ ಅದ ನಂದು.
1: ಯಾಕ ದಿನ ನಾನೇ ಮಾಡ್ಬೇಕೇನ? ನಾ ಮಾಡಂಗಿಲ್ಲ ನೋಡ, ಹೇಳ್ತೇನೆ ನಿನ್ ಕೆಲಸ ನೀ ಮಾಡು, ನನ್ ಕೆಲಸ ನಾ ಮಾಡ್ತೀನಿ. ನಳ ಬಂದೈತಿ ನೀರ್ ತುಂಬಬೇಕು.
0: ಆಯ್ತು ಬಿಡವಾ, ಬಾಳ ಹರಡ್ಬೇಡ, ಏನ್ ಭಾರಿ ಒಂಚೂರ್ ರಂಭಿಸಿದ್ರು ಕೇಳಂಗಿಲ್ಲ ಮಾತು. ಆಯ್ತು ಬಿಡು, ನೋಡ್ಕೋತೀನಿ, ಅವ್ವ ನಂಗೆ ಹೇಳಲ್ಲ, ಮಾಡ್ತೀನಿ ಬಿಡು ನಾನೇ. ಬಾಗ್ಲ ಮಾತ್ರ ಹಾಕೋನ, ಇಲ್ಲೇ ಒಂಚೂರ್ ಹೋಗಿ ಹೂವ ತಗೊಂಡ್ಬರ್ತೀನಿ ನಾನು.
1: ದೀಪ
0: ಹತ್ತು ಮುಣಗೇದ, ದೀಪಾದು ಹಚ್ಚ, ಹಂಗೆ ಹುಳ ಬರ್ತಾವ ಬಾಗ್ಲ ಹಾಕೊಂಡ್ಬಿಡು, ಏನ ಮರಿಬೇಡ ನೋಡ.
1: ಮಾಡ್ತೀನಿ ಎಲ್ಲ, ನನಗೆ ಹೇಳು ಹೊಂಟಿ ಕೆಲ್ಸ. ಇದೀಗ ಕೇಳಿ ನೀತಿಕತೆ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನ್ನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ. ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯಾ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ವು. ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು, ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದು ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ, ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡ್ತದೆ ಅಂತ. ಶ್ರೋತೃಗಳೇ, ಕೇಳಿದ್ರಲ್ಲ ಇವತ್ತಿನ ನೀತಿ ಕಥೆಯನ್ನ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

ಇದುವರೆಗೆ ಚಂಚಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ. ನಾಗಚಂದ್ರಿಕಾ ಭಟ್ ಅವರ ಗಾಯನದಲ್ಲಿ ಜೈ ಹಿಂದ್ ಚಿತ್ರದಿಂದ ಇದ್ದ ಗೀತೆ. ಕೃಷ್ಣವರ್ಧನ್ ಕುಲಕರ್ಣಿಯವರ ಗೀತರಚನೆ ಹಾಗೂ ಸಂಗೀತ ಸಂಯೋಜನೆ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀದೇವಿ ಭಂಡಾರ್ಕರ್, ಭಾರತಿ ಸುಣಗಾರ್,
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ

0: ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان ہند پروگرام تو خبری نیوز آن اے آر ایپ پہ دستیاب
4: آکاشوانی انیت تمل نکلچوں نیوز آن اے آر ایپل کھڑکوں

ಪರಾಕ್ರಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

0: ಇದು ಆಕಾಶವಾಣಿ. ಸಮಯ 10:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಸಮಸ್ತ ಕೇಳುಗರಿಗೆ ವಿಶ್ವ ಸಂಗೀತ ದಿನದ ಹಾರ್ದಿಕ

ವಿಶ್ವ ಸಂಗೀತ ದಿನ. ಸಂಗೀತದ ಮಹತ್ವವನ್ನು ಸಾರುವ, ಸಂಗೀತ ಕಲಾವಿದರನ್ನು ಗೌರವಿಸುವ ಹಾಗೂ ಸಂಗೀತದ ಮೂಲಕ ಮಾನವೀಯತೆಯನ್ನು ಬೆಸೆಯುವ ಒಂದು ವಿಶೇಷ ದಿನವಾಗಿದೆ. ಸಂಗೀತ ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಭಾವನೆಗಳಿಗೆ ಧ್ವನಿಯಾಗಿರುವ, ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಅಮೂಲ್ಯ ಕಲೆಯಾಗಿದೆ. ಈ ವಿಶ್ವ ಸಂಗೀತ ದಿನದಂದು ಒಂದೇ ಹಾಡು ಸಾಕು ಮನಸ್ಸುಗಳನ್ನು ಜೋಡಿಸಲು, ಒಂದು ರಾಗ ಸಾಕು ಭಾವನೆಗಳನ್ನು ಹೇಳಲು, ಒಂದು ತಾಳ ಸಾಕು ಜೀವನದ ಲಯವನ್ನು ಅರಿಯಲು. ಈ ವಿಶ್ವ ಸಂಗೀತ ದಿನದಂದು ಸಂಗೀತದ ಸೌಂದರ್ಯವನ್ನು ಆಸ್ವಾದಿಸೋಣ, ಸಂಗೀತ ಕಲಾವಿದರನ್ನು ಗೌರವಿಸೋಣ ಮತ್ತು ಸಂಗೀತದ ಮೂಲಕ ಪ್ರೀತಿ, ಶಾಂತಿ ಹಾಗೂ ಸಾಮರಸ್ಯದ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡೋಣ. ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವೀಣೆ ವಯಲಿನ್ ಜುಗಲ್ಬಂದಿ. ಭಾಗವಹಿಸುವ ಕಲಾವಿದರು ಡಾಕ್ಟರ್ ಎಂಆರ್ ಮಂಜುಳಾ ವೀಣೆ, ಸಿಂಧು ಸುಚೇತನ್ ವಯಲಿನ್, ಎಎಸ್ಎನ್ ಸ್ವಾಮಿ ಮೃದಂಗ, ಜಗದೀಶ್ ಕುರ್ತುಕೋಟಿ ತಬಲಾ. ಮೊದಲಿಗೆ ಕೇಳಿ ಟಿಆರ್ ಸುಬ್ರಹ್ಮಣ್ಯಂ ಅವರ ರಚನೆಯಲ್ಲಿ ಒಂದು ವರ್ಣ, ರಾಗ ಬೇಹಾಗ್, ಆದಿತಾಳ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ದಿನ ಪೃಥ್ವಿ ಭೂಭಾಗ ಸಾಲ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೇ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ ಮೇ ಬಂಗಾಲ ಸೇ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕಿ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೇ ಜುಡಾ ಹುವಾ ನಜರ್ ಆ ರಹಾ.

0: और यही तो योग की ताकत है, योग सबको जोड़ता, योग सबको साथ लाता है।
1: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000 ಅಧಿಕ ಖಾಸಗಿ ಸಂಸ್ಥೆಗಳು, 5,000 ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೆಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ, ಜಲ, ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ಥ್ಯಾಂಕ್ ಯು ಆಶಾ.
3: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
4: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
3: ಸ್ಟ್ರೆಸ್

0: ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಒತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು, ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದು ಗೂಡಿಸೋದೆ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ, ಇವಾಗಂತೂ ಮಾಡ್ಲೇಬೇಕು.
0: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಇವನ ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
1: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನು ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ಮ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ, ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲರೂ ಎಲ್ಲ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು.
0: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
1: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು, ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡ್ಬೋದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ ದಿನ ಕೂತಿದ್ದಾಗ್ಲೂ ಪ್ರಾಕ್ಟಿಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪಾ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದೊಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನು ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರಾ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
0: ಓಕೆ,
1: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
0: ಓಕೆ, ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್ಸನ್ನು, ಕೆಲಸದ ಒತ್ತಡನು ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ

0: ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರ. ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರು ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡಿಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದ್ದು ಏನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದ್ ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು. ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡ್ಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಮಾಡ್ತಾರೆ. ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ, ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ. ತಿರುಗ್ತೀರಾ? ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡ್ಬೇಕು. ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
0: ಮಲ್ಟಿಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
1: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು. ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹತ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡೋಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 ಮಿನಿಟ್ಸ್ ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 ಮಿನಿಟ್ಸ್ ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ.
0: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
1: ಸೊ ಮೆಂಟಲ್ ಪೀಸಿಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗೋದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 ಸೆಕೆಂಡ್ ಮೂಗಿಂದ ಬಿಡ್ಬೇಕು. ಇದು ಶೀತಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನೋಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನೋಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
0: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ,
1: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ 2 ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ,

0: ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಬ್ರಾಹ್ಮರಿ ತರ ಸೌಂಡ್ ಮಾಡ್ಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆ ತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗುತ್ತೆ.
1: ಅಂಡ್ ನನಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದರೂ ಮಾಡಬೇಕಿತ್ತು, ಎಂ ಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ. ಬಟ್ ನನಗೆ ದೇಶ ನೋಡಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ. ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತೋದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ಕಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡಿಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯಿತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿದೆ, ಸೊ ಅಲ್ಲಿ ಹೋಗಿ ಒಂದು ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದರೆ, ನಾನು ಭಗವದ್ಗೀತೆ ಓದಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200-hour ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ನನಗೆ ಇನ್ನೂ ಬೇರೆ ದೇಶಕ್ಕೆ ಹೋಗಬೇಕು ಮಾಡಬೇಕು ಅಂತಾನೇ ಇತ್ತು, ಇದೊಂದೇ ಸರ್ಟಿಫಿಕೇಟ್ಸ್ ಅಲ್ಲ ಅಂತ. ಇನ್ನೊಂದು 500-hour ಅಡ್ವಾನ್ಸ್ ಸರ್ಟಿಫಿಕೇಟು ಮೈಸೂರಲ್ಲಿ ಮಾಡಿದೆ, ಹಾಂ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಷಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗ ಟೀಚರ್ ಆಗಿ ಮತ್ತು ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತು ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟು, ಟೀಚರು ಮತ್ತು ಇನ್ನೂ ತುಂಬ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸಿಗೆ ಇರೋ ಅಷ್ಟು ಇಂಟ್ರೆಸ್ಟು ಯೋಗದಲ್ಲಿ ಇಂಡಿಯನ್ಸಿಗೆ ಆ್ಯಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಅಂದರೆ, ಸೊ ನನಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇರಲಿ. ಸೊ ಅಲ್ಲೇ ಕಂಟಿನ್ಯೂ ಆಯಿತು, ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗ ಸ್ಟುಡಿಯೋಸ್ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬ ಚೆನ್ನಾಗಿತ್ತು, ಸಾನ್ಸ್ಕ್ರಿಟ್ ಶ್ಲೋಕಗಳು, ಆಮೇಲೆ ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಸಾನ್ಸ್ಕ್ರಿಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯಿತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್, ಕೋವಿಡ್ ಟೈಮ್. ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅಂದ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯ್ತು.
1: ಓಕೆ, ಯಾರು ಮೊಬೈಲ್ ಇಲ್ಲದೆ ಇರಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೆ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್, ಆ ಲೈಟ್ ಏನ್ ಬರ್ತಾ ಇದೆ, ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ, ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂಥದ್ದು. ಓಕೆ, ಇದು 3 ವೇರಿಯೇಷನ್ಸ್ ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ಮನೆ ಕೂತಿರ್ತೀವಿ, ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡಿಕೊಂಡು ಇಷ್ಟನ್ನ ಮಾಡ್ಬೋದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು 1-5 ಸೆಕೆಂಡು, ಅದರಿಂದ ವಾರ್ಮ್ತ್, ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖದ ತರ ಇಡೋದು. ನೀವು ಇಟ್ಟರೆ ನಿಮ್ಗೆ ಗೊತ್ತಾಗತ್ತೆ, ಅಬ್ಬಾಬಾ ಹಹಾ ಅಂತೀವಿ, ಆವಾಗ್ಲೇ ಗೊತ್ತಾಗತ್ತೆ ಎಷ್ಟು ಟಯರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲನೂ ಮಾಡ್ಬೋದು. ಅದಾದ್ಮೇಲೆ ಈ ಟೆಕೀಸ್ ಏನಿದ್ದಾರೆ ಅಂದರೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರು, ಕಂಪ್ಲೀಟಾಗಿ ಫೋನ್ ನೋಡಿ

0: ಸೋ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡಲೇಬೇಕು ಅಲ್ವಾ. ಅಂತವರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡಬೇಕು. ಇದು 20-20 ಇದನ್ನ ನೀವು 2 ಅವರಿಗೊಂದ್ಸಲ 3 ಅವರಿಗೊಂದ್ಸಲ ಇಲ್ಲ 1 ಅವರಿಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟಯರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
1: ಪಾರ್ಟ್ ಆಫ್ ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ
0: ಬರುತ್ತಲ್ಲೇ
1: ಕುತ್ಕೊಂಡು ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ.
1: ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟ್, ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದಾರೆ, ಅಷ್ಟು ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ಮ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸಲ್ಲಿ ಯೂಶಲಿ ಬರೀ ಏನು ಕೇಳಿಸ್ಕೋತಾರೆ ಅಂದರೆ ಆ ಆಸನ ಈ ಆಸನ ಹಿಂಗೆ ಮಲ್ಕೊಳ್ಳಿ ಹಿಂಗೆ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ್ದು ಏನು ಹೇಳ್ತಾ ಇದ್ದಾರೆ, ಟೇಕ್ ಅ ಡೀಪ್ ಬ್ರೆತ್, ಈಗ ಉಸಿರು ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರ ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್ ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರೂ ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ. ನೀವು ಆಸನ ಮಾಡುವಾಗ್ಲೇ ಡೀಪ್ ಬ್ರೀದಿಂಗ್ ಮಾಡಿಕೊಂಡು ನಿಮ್ಮ ಉಸಿರಾಟದ ಮೇಲೇ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆ ಥರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲಭಾತಿ ಎಲ್ಲ ಆ ಥರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂತೇಳಿ, ಯೋಗದಿಂದನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡ್ಬೇಕು. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ, PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ, ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಅವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರು 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ?
0: ಓಕೆ, ಆಲ್ ಆಫೀಸರ್ಸ್ಗೆ ಮೇನ್ಲಿ 3 ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜ

0: ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ ಎರಡನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ. ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ಸು ಆರಾಮಾಗುತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು ಮೂರು ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡು ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ಮನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ. ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಯೋಗನ ಜೀವನ ಶೈಲಿಯಾಗಿಯೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ವ್ಯಾಯಾಮ ಅಂತ ನೋಡಲೇಬೇಡಿ. ಸೊ ನೀವು ದಿನ ಬೆಳಗ್ಗೆ ಎದ್ದು ನಿಮ್ಮದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನು ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲನೂ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ನಿಮ್ಮದು ವರ್ಕ್ ಪ್ಲೇಸೂ ತುಂಬ ಆರೋಗ್ಯಕರವಾಗಿರುತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು, ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ. ಸೋ ಮಚ್.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
5: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
6: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
7: ಬಿಲ್ ಮಾಡ್ತಿದ್ದಾರೆ.
4: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
8: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
8: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ

0: ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಹೇಗೆ?
3: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರು ಒಂದು ಥೀಮ್ ಆಗನ್ನು ಇಟ್ಕೊಂಡಿದ್ದಾರೆ.
2: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
3: ಹೌದು.
2: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
3: ಈಗ ಈ ಯೋಗವನ್ನು ಸಣ್ಣ

0: ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಹೋಗೋಣ, ಅವರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂತಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತಹ, ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ.
1: ಈಗ ಈ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
0: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರ್ತದೆ ಅಂತ ಇತ್ತೀಚೆಗೆ ನಮ್ಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು, ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅದರಲ್ಲಿ ಏನಂತಂದ್ರೆ ರೂಟ್ ಆಫ್ ದ ಕಾಸ್ ಡಿಸೀಸ್ ಆಗಿರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂತ, ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮ್ಗೆ ಈ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲುಯೆನ್ಸ್, ಈಗ ಇದೇನ್ ಮಾಡುತ್ತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರ್ಬೋದು, ಅದನ್ನ ನಾವು ಇಷ್ಟ ತಗೊಳ್ಳುವಂಥದ್ದು ಅಲ್ವಾ. ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳಿಗೆ ಔಷಧಿಗಳು, ಅದನ್ನು ನಾವು ಅದನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದನ್ನು ಅಳವಡಿಸಬೇಕಂತ ಅದನ್ನು ಕರೆಕ್ಟ್ ಆಗಿ ನಾವು ಫಾಲೋ ಮಾಡಬಹುದು, ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನ ಕಲಿಯುವವರು ಯಾವ ರೀತಿ ಆಸನಗಳಿಂದ ಪ್ರಾರಂಭಿಸಬಹುದು?
0: ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂತದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ ಈಗ ಯೋಗ ಎನ್ನುವಂತ ಒಂದು ಶಬ್ದ ಏನು ವರ್ಡ್ ಏನಿದೆ ಅದು ಯುಜಿನ್ ಅಂತ ಬಂದಿರುವಂತದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು, ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ, ಅದೇ ರೀತಿ ಕೆಲವು ವೇದ ಉಪನಿಷತ್ಗಳು ಎಲ್ಲದರಲ್ಲೂ ಕೂಡ ಯೋಗ ಎನ್ನುವಂತ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಈ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ ಉಪನಿಷತ್ ಇರ್ಬೋದು, ವೇದ ಎಲ್ಲ ಕರಗಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದ್ರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂಥದ್ದು. ಇದರಲ್ಲಿ ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂಥದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನಗಳು ಮಾಡುವಂಥದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ ಈ ಆಸನಗಳಿದೆ, ಅದು ಹೇಳಿದಾಗ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳಿದೆ. ಅದರಲ್ಲಿ 3 ಮತ್ತು 4 ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳಂತ ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂಥದ್ದು. ಅದನ್ನು ಫಾಲೋ ಮಾಡಬೇಕು. ಅದನ್ನು ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುವುದು ಬಡಿಯುವುದಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು, ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ. ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ಧ್ಯೇಯ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನುಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ, ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ನ ಅಳರಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮೂರನೇದ ಅಂದ್ರೆ ಆಸ್ಥೆಯ ಅಂತ. ಅಂದ್ರೆ ಆಸ್ಥೆ ಅಂದ್ರೆ ಯಾವುದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರ್ಬೋದು ಅಥವಾ ಹಣ ಇರ್ಬೋದು ಅಥವಾ ವಸ್ತು ಇರ್ಬೋದು, ಯಾವುದನ್ನು ಕೂಡ ಇನ್ನೊಬ್ಬರದ ನಾವು ಅಪೇಕ್ಷೆ ಪಡಬಾರದು ಅನ್ನುವಂಥ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂತ ನಂತರದ ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ, ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ಗಳನ್ನು ಓದುವಂಥದ್ದು, ಹೆಚ್ಚು ನಾಲೆಜ್ ಬೆಳೆಸುವ

ಉಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಓಪನಿಂಗ್ ಎಂದು. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ, ಅದಂದರೆ ಯಾರಿಂದ ಕೂಡ ಏನನ್ನು ತೆಗೆದುಕೊಳ್ಳದೇ ಇರುವಂಥದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂಥ ಅಂದರೆ ಅನ್ಯ ರೀತಿಯಲ್ಲಿ ಯಾವುದನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಕೂಡ ಇರುವಂಥದ್ದು. ಇದಿಷ್ಟು ಯಮನ ಅಂದರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂಥದ್ದು ಯಮ ಅಂತಂದರೆ. ಆದರೆ ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳೋದು ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡ್ಬೋದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತಿಲ್ಲ. ಅದೇ ರೀತಿ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನು ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು 4-5 ಸ್ಟೆಪ್ಸ್ಗಳು ಹೇಳಿದರೆ. ಒಂದು ಶೌಚ ಅಂತ, ಶೌಚ ಅಂತಂದ್ರೆ ಶುದ್ಧತೆ. ಅಂದರೆ ಶುದ್ಧತೆ ಅಂದರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿರಬೇಕು, ಮತ್ತು ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್ ಕ್ಲೀನ್ ಆಗಿರುವಂಥದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡಿಕೊಳ್ಳುವಂಥದ್ದು ಹಾಗೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದರೆ ಇದ್ದುದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬನಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಂದು ದೊಡ್ಡ ಗಾಡಿಯಿಂದ ನಮಗೆ, ಆ ಥರ ಈಗ ಈತ ಈ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದರೆ ಬಿಸಿ, ಅಂದರೆ ನಿರಂತರ ಪ್ರಯತ್ನ. ಅಂದರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅದೇ ಅವನಲ್ಲಿ ಪ್ರಯತ್ನ ಬೇಕು. ನಮಗೆ ಅಂದರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ದೇನೆ, ಇಂದು ಮುಂದೆ ಇನ್ನೂ ಒಳ್ಳೇದು ಮಾಡ್ತಾನೆ, ಈ ಥರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗಲಿಕ್ಕೆ ಲೈಫಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತು ಸ್ವಾಧ್ಯಾಯ ಅಂತ ಇದೆ, ಇದರಲ್ಲಿ ಎರಡು ಇದೆ. ಸ್ವಾಧ್ಯಾಯ ಅಂದರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುವಾಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದರೆ ವಿಶೇಷವಾದ ಶಕ್ತಿ ಇದು. ಏನಂತಂದರೆ ನಾವು ಇವತ್ತು ಏನಾದರೂ ಒಂದು ಸಾಧನೆ ಮಾಡಿದರೆ, ಈಗ ನೋಡಿರ್ಬೋದು ಯಾರಿಗಾದರೂ ಒಂದು ಏನಾದರೂ ಒಂದು ಯಾವುದೋ ಒಂದು ಫೀಲ್ಡ್ ಸಾಧನೆ ಮಾಡಿದರೆ ಮತ್ತು ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಲ್ಲಿ ಏನು ಕೊಡ್ಬೇಕು, ನಮಗಿಂತ ಒಬ್ಬರು ದೇವರು ಎನ್ನುವಂಥೊಬ್ಬರು ಒಂದು ಶಕ್ತಿ ಇದೆ, ಅದನ್ನು ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ. ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನೋಂಥ ಕ್ರಮದಲ್ಲಿ. ನಿಯಮಗಳು, ನಿಯಮಗಳಂದರೆ ಪ್ರೈವೇಟ್ ಲೈಫ್, ನಮ್ಮಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕು ಅಂತಲೂ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯಿತು, ನಿಯಮ ಆಯಿತು, ನಂತರ ಆಸನಗಳು ಬರ್ತವೆ. ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಯಾವ ಥರ ಹೇಳಿದ್ದಾರೆ ಅಂತ. ಆಸನದಲ್ಲಿ ಏನು ಮಾಡುತ್ತೆ, ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಯಾವ ಥರ ಮಾಡಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂಥ ಆಸನಗಳು, ಹಿಂದಕ್ಕೆ ಬಾಗುವಂಥ ಆಸನಗಳು, ಸೈಡಿಗೆ ಬಾಗುವಂಥದ್ದು, ಅದೇ ರೀತಿ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂಥದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದರೆ. ಯೋಗದಲ್ಲಿ ಇಷ್ಟೇ ಹೇಳಿದರು ಅವರು ಪತಂಜಲಿ ಮಹರ್ಷಿಗಳು, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದರೆ ಮತ್ತೆ ನಮ್ಮದು ಶರೀರದಲ್ಲಿ ಸಡಿಲತೆ ಇದ್ರೆ, ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ. ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂಥ, ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂತ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿಯಾಗುವಂತಹ ಪ್ರಾಣಾಯಾಮಗಳು, ತಂಪು ಆಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂಥದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂಥ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆಗೊಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನು ನಾವು ಏನೋ ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ 5ನೇ ಪ್ರತ್ಯಾಹಾರ ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡ್ಬೋದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಹೊರಗೆ ಕೇಳ್ತಾ ಇರ್ತದೆ, ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು, ನಿಮಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1,000 rupees ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನಾವು ನೋಡೋದು ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತಾದ್ರೆ ನಾವು ಹೊರಗೆ ಹೋದ್ರೆ ತಗೊಳ್ಬೇಕಂತಾಗತ್ತಾ? ಇಲ್ಲ. ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು ಗೋಬಿ ಹಂಚಿರಿದು, ನಮಗೆ ತಿನ್ಬೇಕಂತಾಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ದು ಬೇಡ ಅಂತ ಅಂದಿರುತ್ತೆ, ಆದರೂ ನಮಗೆ ಟೆಂಪ್ಟ್ ಆಗ್ತದೆ. ಹಾಗಾಗಿ ಆ ಥರ ಆಗಬಾರ್ದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು ಕೊನೆ. ಮತ್ತೆ ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ, ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದರಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು

ಮನಸ್ಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಮುಖ್ಯವಾಗಿರ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು. ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದರೆ ಮಣ್ಣಾಗುವುದಂಥದ್ದಲ್ಲ. ಇದರಲ್ಲಿ ಏನಂತಂದರೆ ಸಮ್ಯಕ್ ಆದಿ ಸಮಾಧಿ ಅಂತೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂಥ, ನೀವು ಏನು ಮನಸ್ಸಲ್ಲಿ ನಿಮ್ಮದು ಯೋಚನೆ ಬರ್ತದೆ ಅದೇ ಥರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂಥದ್ದು. ಅಂದರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದರೆ ಸಮಾಧಿ. ಸಮಾಧಿ ಏನಂದರೆ ಮನಸ್ಸಿನ ಸಮಾಧಾನಕಾರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ ಅವನು

0: ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯಿತು ಅಂತ ಅಂದ್ಕೊಳ್ತೇನೆ, ಅದಾಗಲ್ಲ, ಅವನ ಮನಸ್ಸಿನ ಸಮಾಧಾನಕರವಾಗಿ ಸ್ಥಿತಿಯಲ್ಲಿ ಇರುವಂತಹ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹ.
0: ಎಕ್ಸಾಕ್ಟ್ಲಿ
1: ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸ್ಗಳಲ್ಲಿ ತುಂಬಾ ಜನ ಬರ್ತಾರೆ, ನಮ್ಗೆ ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಶಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪು. ಇದು ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರ್ಬೇಕು. ಅದೇ ರೀತಿ ಈಗ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲಭಾತಿ ಅಂತ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಅದು ಟಿವಿಗಳಲ್ಲೆಲ್ಲ ಎಲ್ಲರ ಯೋಗದ ಸ್ವಲ್ಪ ಕಲಿತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ, ಅದು ಬಾಡಿಲಿ ಅಂದ್ರೆ ಬಿ ಪಿ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆಕ್ಚುಲಿ ಕಪಾಲಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನು ಏನು ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡೋದ್ರಿಂದ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನು ಮಾಡುತ್ತೆ ಅಂದರೆ ನಮಗೆ ಬ್ಲಡ್ ಫ್ಲೋನ್ ಇಂಪ್ರೂವ್ ಮಾಡುವಂಥ ಆಸನಗಳಿರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂಥ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ದರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತದೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಅಥವಾ ಸರಿ ತಿಳಿದುಕೊಂಡಂಥ ಗುರಿ ಮುಖಾಂತರ ಮಾಡಿದರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮಾಡಿದರೆ ಬಹಳ ಒಳ್ಳೆಯದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗುದಿಲ್ಲ, ಈಗಿನ ಬಿಸಿ ಶೆಡ್ಯೂಲ್ ಲೈಫಲ್ಲಿ, ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ ಒಂದು ಹಾಫ್ ಆನ್ ಅವರ್, ಈಗ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ ಹಾಫ್ ಆನ್ ಅವರ್ ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳು ಏನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸಗಳು ಮಾಡಲಿಕ್ಕಿಲ್ಲ, ಲೈಟ್ ನೀವು ತಿಂದಿದ್ರೆ ಒಂದು 45 ಮಿನಿಟ್ಸ್ ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದರೂ ಕೂಡ ಒಮ್ಮೆ ಮಾತಾಡಿದರೆ, ನಮಗೆ ಏನಾದರೂ ಹೇಳಿದರೆ, ಯಾರಾದರೂ ಕೆಟ್ಟದಾಗಿ ಬೈದರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮ್ಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂಥ ಒಂದು ಒತ್ತಡ ಬೀಳೋದ್ರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗಳಿಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮ ಅಥವಾ ಇದೇ ರೀತಿಯಾದ ಹೈಪರ್ ಟೆನ್ಷನ್, ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವರದ್ದು ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟ್ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕಂತ ಅನಿಸ್ತದೆ ಅಂದ್ಕೊಳ್ಳಿ, ನೀವು ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡಬೇಕು ಅನ್ನಿಸುವರಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗ ಏನಾಗುತ್ತೆ ನಮಗೆ ಊಟ ಮಾಡಬೇಕು ಅನಿಸುತ್ತೆ, ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡಬೇಕು ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ, ಆದರೆ ಅದು ಏನು ತೋರಿಸಿದೆ ಅಂದರೆ ನಮಗೆ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಈಗ ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ, ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರುತ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು, ಅಂದ್ರೆ ನಾವೀಗ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕು ಅನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನು ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ ದೇಹ ಮತ್ತು ಮನಸ್ಸು, ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ಬರು ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟ್ರೆ, ನಾನು ಜಿಮ್ಮಿಗೆ ಹೋಗ್ತೇನೆ, ಹಾಗೇನೆ

0: ತುಂಬಾ ಮಾಡ್ತೇನೆ. ಅದರ ಮೇಲೆ ನಾನು ಯೋಗ ಮಾಡ್ಲೇಬೇಕಾ?
1: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡ ತಪ್ಪಂತ ಹೇಳ್ತಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಸ್ಗಳು ಏನಿದೆ ಅದು ಏನ್ ಮಾಡ್ತಾರೆ, ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ ಮಾಡ್ತಾರೆ, ಮೈಂಡ್ಗೆ ರಿಲೇಟೆಡ್ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದು ಏನಾಗುತ್ತೆ, ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನು ಮಾಡ್ತಾರೆ, ನಿಮಗೆ ತುಂಬ ಅದು ಜಿಮ್ ಆಗಿ ಆದ ನಂತರ ತುಂಬ ಹಸಿವಾಗುತ್ತೆ, ಏನು ತಿನ್ಬೇಕು ಅನಿಸ್ತದೆ, ಅದರಿಂದ ಏನಾಗುತ್ತೆ ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು ಒಂದು ತಿಂಗಳು ಜಿಮ್ಮಿಗೆ ಹೋಗಿರ್ತಾನೆ, ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವನು ತಿನ್ನೊಂದ್ ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟು ಆಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ ಆ ಥರ ಆಗೋದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರೋ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವರು ರಿಲೇಟೆಡ್ ಯಾವುದು ಮಾಡುವುದಿಲ್ಲ, ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ಒಂದು ಚೆಸ್ಟ್ಗಾರ ಚೆಸ್ಟ್ ಬೈಸ್ ಬೈಸ್ ಈ ಥರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡೋದಿಲ್ಲ, ಅದರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದರೆ ಹೋಲ್ ಬಾಡಿ ಕಾನ್ಸಂಟ್ರೇಟ್ ಮಾಡ್ತೇವೆ, ಮತ್ತು ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡೋದಂಥ ಮೂಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ಎದ್ದು ಉಸಿರಾಟದೊಂದಿಗೆ ಮಾಡುವಂಥದ್ದು. ಈಗ ನಿಮ್ಮದು ಫಿಸಿಕಲ್ ಆಗಿರ್ಬೋದು, ಮತ್ತು ಈ ಜಿಮ್ಮಲ್ಲಿ ಮತ್ತೆ ಒಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂಥ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂಥದ್ದು, ಬ್ಯಾಕ್ ಸೈಡ್ ಬಿಡುವಂಥದ್ದು, ಬ್ಯಾಲೆನ್ಸಿಂಗ್ ಯಾವುದೂ ಇರುವುದಿಲ್ಲ. ಆದರೆ ಯೋಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಎಲ್ಲ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂಥದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ಥರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗೋ ಥರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
0: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ?
1: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು, ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಯೋಗ ಇರುವಂಥದ್ದು, ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ, ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಇರುವಂಥದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇಲ್ಲದಿರುವಂಥದ್ದು.
0: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
1: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂಥ ವರ್ಕಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪ್ರೇಟ್ ಯೋಗ ಅಂತಲ್ಲ, ಆಫೀಸ್ ಅವರಲ್ಲೇ ಯಾವ ಥರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತಂದ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತು ಎನ್ ಸಿ ಸಿ, ಅದೇ ರೀತಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದೆ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ, ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, ಒಂದು 2-3 ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ್ದು ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರೊಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವ್ರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನಗಳು, ಕೂತ್ಕೊಂಡೆ ನೀವು ಚೇರಲ್ಲೇ ಕೂತ್ಕೊಂಡೆ ಮಾಡುವಂಥದ್ದು, ಅಲ್ಲಿ 3 ರೀತಿಯ ಆಸನಗಳಿವೆ ಮತ್ತು ಪ್ರಾಣಾಯಾಮಗಳಿದೆ ಮತ್ತೊಂದು ಧ್ಯಾನ ಇದೆ, ಇದು ಕೇವಲ 5 ನಿಮಿಷದಲ್ಲಿ ಮುಗೀತದೆ. ಅದು ಅದರ ಸ್ಟೆಪ್ ಆ್ಯಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
0: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
1: ಖಂಡಿತ ಇದೆ, ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದ್ದೇವೆ. ಸಾಧಾರಣ ಒಂದು 500 ಜನ ಸೇರುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕೆಲ್ಲ ಇಡೀ ವರ್ಲ್ಡಲ್ಲೇ ವೈಡಲ್ಲಿ ಮಾಡುವಂಥದ್ದು, ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ, ಆಮೇಲೆ ಧ್ಯಾನದ ಕ್ಲಾಸನ್ನು ಅವೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
0: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
1: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು, ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಕೆಲವರಿಗೆ ಟೈಮ್ ಇಲ್ಲದವ್ರು ಇದ್ದವರಿಗೆ ಮಾತ್ರ ಮಾಡ್ಬೋದು ಅಂತ, ಆ ಥರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತು ಕೆಲವರು ಅಂದ್ಕೊಳ್ಬೋದು, ನನಗೆ ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿಯಾಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದರೆ, ನಮಗೆ ಇವತ್ತು ಸಮಸ್ಯೆ ಇಲ್ಲದಿರ್ಬೋದು, ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ 3 ಲಾಭ ಇದೆ. ಏನಂತಂದರೆ, ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದರೆ ರೋಗ ಬಾರದಾಗಿ ನಾವು ತಡೆಗಟ್ಬೋದು. ಓಕೆ, ನಂತರ ಏನಂತಂದರೆ

0: ಕ್ಯೂರೇಟಿವ್. ನಮಗೆ ಸಪೋಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ನಾವು ಅದನ್ನ ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿ ಅಂದ್ರೆ ನಾವು ಇನ್ನೂ ಹೆಲ್ದಿ ಆಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಮೂರು ಆಸೆಪ್ಟ್ ಬೇರೆ ಯಾವ ಸಿಸ್ಟಮ್ ಅಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇದು ಮಾಡಿ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದ್ರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೇ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನು ಹಾಗೆ ಯೋಗದ ಮಹತ್ವವನ್ನು ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
3: ಮುಂದೆ

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಅಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆಯ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ.

ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನು ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನು ಕೊಡಲಾಗೋದಿಲ್ಲ. SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನು ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನು ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನು ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ, ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಸಾಲವನ್ನು ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರ್ದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡ್ ಅಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗ್ಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, 1 ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ರೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು,

0: ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ, ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು, ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನು ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ, ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ, ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿ ಅವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ, ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಹೌದು,
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 75%ಕ್ಕೂ ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರ

0: ಕೊಲ್ಕತ್ತಾದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೆರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇಕೆವೈಸಿ ಇಲ್ಲದ ನೋಂದಣಿಗಳನ್ನು ಇಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ 1 ಜುಲೈ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗಿದೆ.

0: ಆಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ಧ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಚೌಕ ಚಿತ್ರದ ಗೀತೆ ಅನುರಾಧ ಭಟ್ ಗೀತೆ ಹಾಡಿದ್ದಾರೆ. ಪಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅನಿಮಲ್ ಚಿತ್ರದ ಗೀತೆ ಅನುರಾಗ್ ಕುಲಕರ್ಣಿ ಗೀತೆ ಹಾಡಿದ್ದಾರೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತೆಗೆ ಜಾನಿ ಅವರ ಸಂಗೀತವಿದೆ.

0: ಸಮಯ 1:30 ಈಗ ಚೈತ್ರವನ ಕಾರ್ಯಕ್ರಮ
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಹಾಲಿನ ಸಮುದ್ರದ ಮಧ್ಯದಲ್ಲಿ ಶೇಷಶಾಯಿ ಆದಂತಹ ಮಹಾವಿಷ್ಣು ಆ ಮಹಾಲಕ್ಷ್ಮಿಯೊಂದಿಗೆ ಸುಖ ಪಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಅದೇ ದೈವಾಂಶ ಸಂಭೂತನಾದಂತಹ ಶ್ರೀರಾಮಚಂದ್ರ ಮಿಥಿಲಾನಗರದ ಜನಕರಾಜನ ಮಗಳಾದಂತಹ ಜಾನಕಿಯೊಂದಿಗೆ ಕೂಡಿ ಮೈಮರೆತಿದ್ದಾನೆ.

ಹೃತಿಕ್ ಕ್ರೀಡೆಗೆ ಬೆನ್ನು ಮಾಡದೆ ಮೋಸವೇ ಇರದಂತೆ ಒಂದಾಗಿ ಸೇರಿದ್ದಾರೆ. ಕಾತುರತೆ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗಿ ಅದು ಹಿಂತೆಗೆಯದೆ ಹೋಗಿದೆ. ಹೊರಹೊಮ್ಮಿದ ರೋಮಾಂಚನವನ್ನ ಬಿಡದೆ ಮೂಡಿದಂತಹ ಪರಸ್ಪರ ಪ್ರೀತಿಗೆ ಎಂದೂ ಬೇಸರವನ್ನೇ ಮಾಡಿಕೊಳ್ಳದೆ ತಮ್ಮ ಕಾಮದ ಶ್ರಮವನ್ನು ಕೂಡ ಗಮನಿಸದೆ ಮನಕ್ಕೆ ರಂಜಿಸುವಂತೆ ಪರಸ್ಪರ ಇಬ್ಬರೂ ಕೂಡ ಸೇರಿಕೊಂಡಿದ್ದಾರೆ. ಅತ್ಯಂತ ಒಳ್ಳೆಯ ಪ್ರೇಮದ ಆಟಕ್ಕೆ ಸ್ವಲ್ಪವೂ ಭಂಗ ತರದೆ ಸುಖವನ್ನು ಪಟ್ಟಿದ್ದಾರೆ. ಬಹುಶಃ ಸಮರದಲ್ಲಿ ಪರಸ್ಪರ ಸಮವೀರರು ಹೇಗೆ ಸೆಣಸ್ತಾರೋ ಅದೇ ರೀತಿ ಈ ದಂಪತಿಗಳು ಕೂಡ ಸರಿಸಮನಾದಂತಹ ಭಾವದಿಂದ ಸುಖವನ್ನು ಪಟ್ಟಿದ್ದಾರೆ.

ಒಂದು ಶುಭ ನಕ್ಷತ್ರದಲ್ಲಿ ಶುಭ ಮುಹೂರ್ತದಲ್ಲಿ ನಡೆದಂತಹ ಈ ದಂಪತಿಗಳ ಸಮಾಗಮದ ಫಲವಾಗಿ ಇಬ್ಬರೂ ಶೋಭಿಸಿದ್ದಾರೆ. ಶುಭಕರನಾದ ಮಹಾವಿಷ್ಣುವಿನ ನಕ್ಷತ್ರದ ಹಾಗೆ ಸೀತೆಗೆ ಅಂದು ಗರ್ಭಧಾನವಾಗಿದೆ. ಅದರ ಫಲವನ್ನು ಕಾಣಲು ಸಾಕಷ್ಟು ಸಮಯ ಬೇಕು. ಹೇಗಾದರೂ ಆಗಲಿ ಪತಿಯನ್ನು ಅಗಲಿ ಗರ್ಭಿಣಿ ಬೇರೆ ಜಾಗದಲ್ಲಿ ಮಕ್ಕಳನ್ನ ಪಡೀತಾಳೆ. ಇದು ಮುಂದೆ ಆಗಬಹುದಾದಂತಹ ಘಟನೆಯಾದರೂ ಕೂಡ ಅದನ್ನ ತಿಳಿಯದೇ ಇರತಕ್ಕಂತಹ ಆ ಸೀತೆ ತನ್ನ ಬಸಿರನ್ನು ಹೊಂದಿದಂತಹ ಚಿಹ್ನೆಗಾಗಿ ತುಂಬಾ ಸಂತೋಷ ಪಟ್ಟಿದ್ದಾಳೆ. ಆ ಸಂತಸದ ದಿನವನ್ನ ಕಳೀತಾ ಇದ್ದಾಳೆ.

ತಾಯಿಯಾಗಲಿರುವ ಆ ಹೆಣ್ಣಿನ ಸೌಂದರ್ಯ ಹೇಗಿರುತ್ತೆ, ಆ ದೇಹದ ಬದಲಾವಣೆಗಳೇನು ಅನ್ನುವುದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ತೆಳುವಾದಂತಹ ಸೊಂಟ ನಿಧಾನವಾಗಿ ಹಿರಿದಾಗ್ತಾ ಇದೆಯಂತೆ. ಹೊಟ್ಟೆಯ ಮೇಲಿನ ಮೂರು ಮಡಿಕೆಗಳು ಕಾಣದಂತೆ ಆಗ್ತಾ ಇದೆಯಂತೆ. ತೆಳುವಾಗಿ ನುಣುಪಾಗಿ ಇಡೀ ಶರೀರ ಕಾಂತಿಯನ್ನು ಹೊಂದಿದೆ. ಸ್ತನಗಳ ತುದಿಯಲ್ಲಿ ಕಪ್ಪು ಹೆಚ್ಚಾಗಿ ಭಾರವಾಗ್ತಾ ಇದೆಯಂತೆ. ಕಾಲುಗಳು ಬೇಗ ಬೇಗ ಹೋಗಲಿಕ್ಕೆ ಸಾಧ್ಯವಾಗದೆ ನಿಧಾನವಾದ ಗತಿಯನ್ನು ಪಡೀತಾ ಇದೆ. ನಗುವ ಮುಖದಲ್ಲಿ ಇನ್ನಷ್ಟು ಬಿಳುಪಿನ ಕಾಂತಿ ಚಿಮ್ತಾ ಇದೆ. ಕಣ್ಣಿನ ರೆಪ್ಪೆ, ಹುಬ್ಬು ಇವುಗಳಲ್ಲಿ ತೆಳುವಾದ ಮಿಂಚಿನ ಬಣ್ಣ ತೋರ್ತಾ ಇದೆ. ಇಡೀ ಶರೀರ ಎಲ್ಲವೂ ಕೂಡ ಹೊಸದಾದಂತಹ ಸೌಂದರ್ಯವನ್ನು ಪಡೀತೋ ಅನ್ನುವ ಹಾಗೆ ಹೊಂಬಣ್ಣದ ಬಳ್ಳಿಯಂತಿದ್ದಂತಹ ಆ ಸೀತೆ ಪುತ್ರವತಿಯಾಗುವ ಆ ಗುರುತನ್ನ ಗರ್ಭದಲ್ಲಿ ಮೂಡಿದ್ದನ್ನ ಹೊರಗೆ ಕಾಣ್ತಾ ಇದೆ.

ಬಿಳಿಯ ತಾವರೆಯ ಮೇಲೆ ಕುಳಿತಂತಹ ದುಂಬಿಯ ಸಮೂಹ, ಆಕಾಶದ ತುದಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇರತಕ್ಕಂತಹ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಕಾಂತಿಯ ಶರೀರ ಬೆಳೀತಾ ಇದೆ. ಚಿನ್ನದ ಪರ್ವತದ ಮೇಲೆ ಕಾಣತಕ್ಕಂತಹ ಬಿಳಿಯ ತಾವರೆಯ ಹಾಗೆ ಶೋಭಿಸ್ತಾ ಇದ್ದಾಳೆ. ಚೆಲುವಾದ ಮುಖದಲ್ಲಿ

0: ಹೆಚ್ಚಾಗಿ ಮುಂಗುರುಳುಗಳು ಶೋಭಿಸ್ತಾ ಇದೆಯಂತೆ. ಆ ಬಳುಕುವ ಸೊಂಟದಲ್ಲಿ ಹೊಳೆಯುವ ಗರ್ಭ ಕಾಣಿಸ್ಕೊಳ್ತಾ ಇದೆಯಂತೆ. ಉಬ್ಬಿದ ಸ್ತನಗಳಲ್ಲಿ ಮೂಡಿದಂತಹ ಆ ಕಪ್ಪಾದ ಚೆಲುವಿಕೆ ಕಂಗೊಳಿಸ್ತಾ ಇದೆ.
1: ಚಂದ್ರ

ಚಂದ್ರನಂತೆ ಮುಖವುಳ್ಳ ಸೀತಾದೇವಿಯ ಆ ಉದರದಲ್ಲಿ ಚಂದ್ರಕಾಂತಮಣಿಯ ಮಧ್ಯಭಾಗದಲ್ಲಿ ಈ ಶ್ರೀರಾಮಚಂದ್ರ ಅನ್ನುವ ಸಕಲ ಲೋಕಕ್ಕೆ ಆನಂದವನ್ನು ನೀಡ್ತಾ ಇರತಕ್ಕಂಥವನು, ಸಂಪೂರ್ಣವಾದ ಕಲೆಗಳಿಂದ ಕೂಡಿದಂಥವನು, ಚಂದ್ರನ ಕಾಂತಿಯನ್ನೇ ಹೋಲುವ ಆ ಪ್ರತಿಬಿಂಬದ ಹಾಗೆ ಶಿಶು ಆ ತಾಯಿಯ ಗರ್ಭದಲ್ಲಿ ಸೇರಿದೆ. ಬೆಳದಿಂಗಳನ ಕಾಂತಿಯ ಹಾಗೆ ಆಕೆಯ ಶರೀರ ಎಲ್ಲವೂ ಕೂಡ ಹೊಳೆದು ಬಿಳುಪು ತುಂಬಿಕೊಂಡಿದೆ. ಕಮಲದಂಥ ಕಣ್ಣುಳ್ಳ ಆ ಸೀತಾದೇವಿ ನೋಡುಗರಿಗೆ ಆನಂದವನ್ನು ನೀಡ್ತಾ ಇದ್ದಾಳೆ.

ಚಿನ್ನದ ಬಣ್ಣವನ್ನು ಹೊಂದಿ ಸುಕೋಮಲೆಯಾಗಿರತಕ್ಕಂತಹ ಸೀತೆಯು ಗರ್ಭಿಣಿಯ ಗುಣಲಕ್ಷಣಗಳನ್ನು ಹೊಂದಿದ್ದನ್ನ ನೋಡಿದ್ದಾನೆ ರಾಮ. ಆನಂದ ತುಂದಿಲನಾಗಿದ್ದಾನೆ. ತಾನು ತಂದೆಯಾಗ್ತಾ ಇದ್ದೀನಿ ಅನ್ನುವ ಭಾವ ಬಂದಿದೆ. ನಾಲ್ಕನೆಯ ತಿಂಗಳಲ್ಲಿ ಸಾಮಾನ್ಯವಾಗಿ ನೆರವೇರಿಸಬೇಕಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಕೂಡ ಪುಂಸವನ ಮತ್ತು ಸೀಮಂತ ಅದನ್ನು ನಡೆಸಿದ್ದಾನೆ. ಗುರುಗಳಾದ ವಸಿಷ್ಠ ವಿಶ್ವಾಮಿತ್ರರು ಹೇಳಿದಂಥ ಎಲ್ಲ ಆದೇಶದ ಮಾತುಗಳನ್ನು ಕೇಳಿ ಯಾವುದೂ ಚಂಚಲ ಮನೋಭಾವನೆಯನ್ನೇ ಹೊಂದದೆ ಸಂತೋಷವಾಗಿ ಎಲ್ಲ ಕಾರ್ಯಗಳನ್ನು ಶ್ರೀರಾಮ ನೆರವೇರಿಸಿದ್ದಾನೆ.

0: ಮೂರು ಯೋಜನೆಗಳ ವಿಸ್ತಾರವಾದಂತಹ ಬಯಲಿನಲ್ಲಿ ಒಂದು ದೊಡ್ಡ ಮಹೋತ್ಸವದ ಕಾರ್ಯ ನಡೆಯಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಂತಹ ಭವನ ರಾರಾಜಿಸಿದೆ. ಅಲ್ಲಿ ಸೇರಿದಂತಹ ಎಲ್ಲ ಜನಸಮೂಹಕ್ಕೆ, ಸುಗ್ರೀವ ಮುಂತಾದಂತಹ ಎಲ್ಲ ವಾನರರಿಗೆ, ದೇವಾನುದೇವತೆಗಳಿಗೆ, ರಾಜರುಗಳಿಗೆ, ವಿಭೀಷಣ ಮುಂತಾದಂತಹ ಎಲ್ಲ ರಾಕ್ಷಸಗಣಗಳಿಗೆ, ವರ್ಗಕ್ಕೆ ಪಂಚಭಕ್ಷ ಪರಮಾನ್ಯ ಭೋಜನಗಳಿಂದ ತೃಪ್ತಿಪಡಿಸಿದ್ದಾನೆ. ನಂತರದಲ್ಲಿ ಸುಗಂಧಯುಕ್ತ ತಾಂಬೂಲವನ್ನ ಹೂವು ಅಕ್ಷತೆಗಳಿಂದ ಪೂಜೆ ಮಾಡಿಕೊಟ್ಟಿದ್ದಾನೆ. ವಸ್ತ್ರಗಳು, ಆಭರಣಗಳು, ದಕ್ಷಿಣೆ, ಹೀಗೆ ಎಲ್ಲ ರೀತಿಯ ಉಡುಗೊರೆಗಳಿಂದ ಬಂದ ಎಲ್ಲರನ್ನ ತನ್ನ ಶಕ್ತಿ ಮೀರಿ ಸಂತೋಷಪಡಿಸಿದ್ದಾನೆ. ಶ್ರೀರಾಮ ಗೌರವವನ್ನು ನೀಡಿದ್ದಾನೆ.
1: ಉತ್ಸವಕ್ಕೆ ಬಂದನಿ ಬರಲ್ಲರಂ ಶರಣ ಜನ ವತ್ಸಲಂ ಸತ್ಕರಿಸಿ.

ಈ ಮಹೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಶರಣ ಜನರಿಗೆ ಬೇಡಿದಂತಹದನ್ನ ನೀಡುವ ಶ್ರೀರಾಮಚಂದ್ರ ಸತ್ಕರಿಸಿ ಕಳಿಸಿಕೊಟ್ಟಿದ್ದಾನೆ. ಕಾರ್ಯಕ್ರಮ ಎಲ್ಲ ಕೂಡ ಯಶಸ್ವಿಯಾಗಿ ಮುಗಿದಿದೆ. ಕೆಲವು ದಿನ ಕಳೆದಿದೆ. ಹೀಗೆ ರಾಜಭೋಗದ ಸುಖದಲ್ಲಿ ಇಬ್ಬರು ಸ್ವಲ್ಪ ಕಾಲ ಕಳೆದಿದ್ದಾರೆ. ಆಗ ಸೀತೆಗೆ ಇದ್ದಕ್ಕಿದ್ದಂತೆ ಗರ್ಭಿಣಿಯ ಬಯಕೆಯಾಗಿದೆ. ತನ್ನ ಪತಿಯನ್ನ ಏಕಾಂತದಲ್ಲಿ ಭೇಟಿ ಮಾಡಿ ಹೇಳ್ತಾ ಇದ್ದಾಳೆ, ನನಗೆ ಪವಿತ್ರವಾದ ಆಶ್ರಮಗಳಲ್ಲಿ ಋಷಿಪತ್ನಿಯರ ಒಳ್ಳೆಯ ಸಹವಾಸದಲ್ಲಿ ನನಗೆ ಬಿದ್ದಿರತಕ್ಕಂತ ಬೇಸರವನ್ನ ಕಳೆಯಬೇಕು ಅನ್ನುವ ಮನೋಬಯಕೆಯಾಗಿದೆ. ದಯಮಾಡಿ ಇನ್ನೊಂದು ಬಾರಿ ನನ್ನನ್ನ ವನಕ್ಕೆ ಕಳುಹಿಸಿಕೊಡು ಅನ್ನುವ ಮಾತುಗಳನ್ನ ಹೇಳ್ತಾ ತನ್ನ ಮನೋಬಯಕೆಯನ್ನ ಶ್ರೀರಾಮನಲ್ಲಿ ವಿನಂತಿಸಿದ್ದಾಳೆ.

ಭೂಮಿಸುತೆಯಾದ ಜಾನಕಿಯ ಬಯಕೆಯನ್ನ ಕೇಳಿ ಸ್ವಲ್ಪ ಕಾಲ ನಕ್ಕುಬಿಟ್ಟ ಶ್ರೀರಾಮ. ತಕ್ಷಣವೇ ಆಕ್ಷೇಪಣೆಯನ್ನೂ ಮಾಡ್ತಾ ಇದ್ದಾನೆ. ಆಯ್ತಾಯ್ತು, ಕಳಿಸ್ಕೊಡ್ತೇನೆ ಅನ್ನುವ ಸಮಾಧಾನದ ಮಾತನ್ನು ಕೂಡ ಆ ಕ್ಷಣಕ್ಕೆ ಹೇಳಿ ಆಕೆಗೆ ಸಂತೋಷವನ್ನ ಉಂಟು ಮಾಡಿದ್ದಾನೆ. ರಾಕ್ಷಸರಿಗೆ ಯಮನಂತಿರತಕ್ಕಂತಹ ಶ್ರೀರಾಮನಿಗೆ ಮುಂದೆ ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಒಂದು ಕೆಟ್ಟ ಕನಸು ಬಿದ್ದಿದೆ. ಅದನ್ನು ಕಂಡು ಕೂಡಲೇ ಎದ್ದಿದ್ದಾನೆ. ಗಾಬರಿಯಾಗಿ ವಸಿಷ್ಠರೊಂದಿಗೆ ಅದನ್ನು ಹೇಳಿದ್ದಾನೆ. ಈ ಸೀತೆ ಗಂಗಾನದಿಯನ್ನ ದಾಟಿಬಿಟ್ಟು ಹೋಗ್ತಾ ಇದ್ದಾಳೆ. ಕಾಡಿನಲ್ಲಿ ಮಹಾ ದುರ್ಬಲಳಾಗ್ಬಿಟ್ಟಿದ್ದಾಳೆ. ಅನಾಥಳಂತೆ ಕಾಣ್ತಾ ಇದ್ದಾಳೆ. ದಿಕ್ಕು ದಿಕ್ಕನ್ನ ನೋಡ್ತಾ ದುಃಖ ಪಡ್ತಾ ಅಳತಾ ಇರತಕ್ಕಂತಹದ್ದನ್ನ ನಾನು ಕನಸಿನಲ್ಲಿ ಕಂಡುಬಿಟ್ಟಿದ್ದೇನೆ. ಇಂತಹ ಕನಸು ಒಳ್ಳೆಯದೇ ಹೇಗೆ ಅನ್ನುವ ಮಾತನ್ನ ಕೇಳ್ತಾ ಇದ್ದಾನೆ.

ಶ್ರೀರಾಮನಿಗೆ ಬಂದಂತಹ ಕನಸಿನ ಕಥೆಯನ್ನ ವಸಿಷ್ಠರು ಕೇಳಿದ್ದಾರೆ. ಇದು ಒಳ್ಳೆಯ ಶಕುನ ಅಲ್ಲಪ್ಪ, ಇದೊಂದು ಅಪಶಕುನ, ಇದಕ್ಕೆ ಒಂದು ಶಾಂತಿ ಕಾರ್ಯವನ್ನು ಮಾಡ್ಕೋ ಅನ್ನುವ ಮಾತನ್ನ ವಸಿಷ್ಠರು ಹೇಳಿದ್ದಾರೆ. ಮನಸ್ಸಿಗೆ ಬಹಳ ನೋವಾಗಿದೆ ರಾಮನಿಗೆ. ಒಂದೆರಡು ಮೂರು ದಿನ ಆ ನೋವಿನಲ್ಲಿ ಪ್ರಜೆಗಳ ಕ್ಷೇಮ ಸಮಾಚಾರವನ್ನ ವಿಚಾರಿಸುವುದನ್ನು ಕೂಡ ಮರೆತು ಬಿಟ್ಟಿದ್ದಾನೆ. ಆದರೆ ಇದ್ದಕ್ಕಿದ್ದಂತೆ ಅವನ ರಾಜಧರ್ಮ ಪುಟಿದೆದ್ದಿದೆ. ನಾನು ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವ ಜಾಗೃತಿ ಉಂಟಾಗಿದೆ. ಕೂಡಲೇ ಯೋಚನೆ ಮಾಡಿ ಜನಗಳು ಸೋಮಾರಿಗಳಾಗಬಾರದು, ಬೇಸರಗೊಳ್ಳಬಾರದು ಅನ್ನುವ ಭಾವನೆಯಿಂದ ರಾತ್ರಿಯಲ್ಲಿ ನಗರ ಸಂಚಾರವನ್ನು ಮಾಡ್ತಾ ಎಲ್ಲರ ಯೋಗಕ್ಷೇಮವನ್ನ ವಿಚಾರಿಸಲಿಕ್ಕೆ ಹೊರಟಿದ್ದಾನೆ. ಸೂರ್ಯ ಕುಲಕ್ಕೆ ತಿಲಕಪ್ರಾಯನಾದಂತಹ ರಾಮ

ಪ್ರಜೆಗಳು ನನ್ನ ಗುಣನಡತೆಗಳನ್ನು ಒಪ್ಪಿದ್ದಾರೆಯೇ? ಹೇಗೆ ನನ್ನನ್ನು ಸ್ವೀಕರಿಸ್ತಾ ಇದ್ದಾರೆ? ಅಥವಾ ಮರೆಯಲ್ಲಿ ಎಲ್ಲಾದರೂ ನನ್ನನ್ನು ನಿಂದಿಸ್ತಾ ಇದ್ದಾರಾ? ಹಾಗೇನಾದರೂ ಆದರೆ ನನ್ನ ಶುದ್ಧವಾದಂತಹ ಕೀರ್ತಿ ಕುಂದಿ ಹೋಗೋದಲ್ಲಪ್ಪ. ನನ್ನ ಭುಜಬಲದ ಪ್ರತಾಪವನ್ನು, ಸಾಮರ್ಥ್ಯವನ್ನು ಮೆಚ್ಚಿಕೊಳ್ತಾ ಇದ್ದಾರಾ ಅಥವಾ ನಿಂದಿಸ್ತಾ ಇದ್ದಾರಾ? ನನ್ನ ಆಡಳಿತದಲ್ಲಿ ಏನಾದರೂ ಲೋಪದೋಷಗಳು ಕಾಣಿಸ್ಕೊಳ್ತಾ ಇದೆಯಾ? ನನಗೇ ಗೊತ್ತಿಲ್ಲದಂತೆ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೇನಾ? ಪ್ರಜೆಗಳಿಗೆ ಏನಾದರೂ ಕೊರತೆ ಇದೆಯಾ? ಹಾಗಾಗಿ ವಿಚಾರಿಸಿಬಿಟ್ಟು ನನಗೆ ಯಾವುದನ್ನು ವಿವರವಾಗಿ ಹೇಳಬೇಕು ಅನ್ನುವ ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಆ ರಕ್ಷಕ ಭಟನಲ್ಲಿ ರಾಮ ಕೇಳಿದ್ದಾನೆ.

ನಿನ್ನ ಹೆಸರನ್ನ ಹೇಳಿದ ಮಾತ್ರಕ್ಕೆ ಈಶ್ವರನಾಗ್ತಾನೆ ಮಾನವ, ನಿನ್ನನ್ನು ಸೇವಿಸಿಕೊಂಡವನು ಬ್ರಹ್ಮನೇ ಆಗ್ಬಿಡ್ತಾನೆ, ವಿಶೇಷವಾಗಿ ಆಶ್ರಯವನ್ನು ಮಾಡಿದವನು ಪ್ರಪಂಚದಲ್ಲಿ ಸೂರ್ಯ ಚಂದ್ರರಿರುವಷ್ಟು ಕಾಲ ಚೆನ್ನಾಗಿ ಬದುಕಬಲ್ಲ ಅಂತ ಶ್ರೇಷ್ಠ ವ್ಯಕ್ತಿ ನೀನಾಗಿದ್ದೀಯಾ. ಇದೆಲ್ಲವೂ ನಮ್ಮ ಸಂಪತ್ತು, ನಮ್ಮ ಸೌಭಾಗ್ಯ. ಇನ್ನು ಸಂಪತ್ತಿನ ವೈಭವದಿಂದ ಇಂದ್ರನ ಪದವಿಯನ್ನೂ ಮೀರಿಸ್ತಕ್ಕಂತಹ ನಿಮ್ಮನ್ನ ಈ ಭೂಮಂಡಲದಲ್ಲಿ ನಿಂದಿಸ್ತಕ್ಕಂಥವ್ರು ಯಾರಿದ್ದಾರೆ? ಖಂಡಿತ ಯಾರೂ ಇಲ್ಲ. ಅದರ ಬಗ್ಗೆ ಯೋಚನೆ ಮಾಡಬೇಡ. ಸೂರ್ಯನನ್ನ ಕಾವಳವು ಆವರಿಸಿದ ಮಾತ್ರಕ್ಕೆ ಏನಾಗುತ್ತೆ, ನೀನು ಯೋಚನೆ ಮಾಡಬೇಡ ಶ್ರೀರಾಮ ಅನ್ನುವ ಮಾತನ್ನ ಆ ಭಟ ಹೇಳಿ ಕೈಮುಗಿದ್ದಾರೆ.

ಸರಿಯಾಗಿ ಗಮನಿಸಿದರೆ ಈ ಮಾತಿನಲ್ಲಿ ಯಾವುದೋ ಒಂದು ವಿರೋಧವಾದ ಧ್ವನಿ ಇದೆ. ಸೂರ್ಯನನ್ನ ಕಾವಳ ಮುಸುಕಿದೆ ಅಂದ್ರ ಅರ್ಥ ಏನು? ಅದೇನು ನನ್ನಿಂದಾಗಿರ್ತಕ್ಕಂತಹ ಲೋಪ ಅಂತ ಹೇಳಿ ಶ್ರೀರಾಮ ರಕ್ಷಕ ಭಟನನ್ನ ಕೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತ, ನೀನೇ ಪವಿತ್ರನಾಗಿರಿದೀಯಾ ಅನ್ನುವುದನ್ನ ಈ ಲೋಕದ ಜನಕ್ಕೆ ಮುನಿಗಳು ತಿಳಿಸ್ತಾ ಇಲ್ವೇ? ಯಾರೋ ತಿಳುವಳಿಕೆ ಇಲ್ದಲೇ ಇರತಕ್ಕಂಥವರು, ಅಜ್ಞಾನಿಗಳು ಆಡಿದಂತ ಒಂದು ನಿಂದೆಯ ಮಾತನ್ನ ಹೇಳಲು ನನಗೆ ಸಾಧ್ಯ ಆಗ್ತಾ ಇಲ್ಲಪ್ಪ, ದಯಮಾಡಿ ಕ್ಷಮಿಸಿಬಿಡು ಅಂತ ಹೇಳಿ ರಾಮನ ಪಾದಕ್ಕೆ ನಮಸ್ಕರಿಸ್ತಾ ಇದ್ದಾನೆ.

ಹೇಳಪ್ಪ ಹೇಳು, ಧೈರ್ಯವಾಗಿ ಹೇಳು ಅಂತ ಹೇಳಿ ರಘುಕುಲ ತಿಲಕ ಶ್ರೀರಾಮ ಒತ್ತಾಯ ಮಾಡ್ತಾ ಇದ್ದಾನೆ. ಆಗ ಅವ, ಕೇಳಿ ಸ್ವಾಮಿ, ಯಾರೋ ಒಬ್ಬ ಸಾಮಾನ್ಯ ಒಂದು ಮಾತಾಡಿಬಿಟ್ಟಿದ್ದಾನೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆಯ ಗುಣಗಳ ಗಣಿಯಾಗಿ ಪ್ರಪಂಚವನ್ನೇ ಪವಿತ್ರವನ್ನಾಗಿ ಮಾಡ್ತಾ ಇರತಕ್ಕಂತಹ ನಿಮ್ಮ ಏಳಿಗೆಯು, ನಿಮ್ಮ ವ್ಯಕ್ತಿತ್ವ ಅವನಿಗೇನು ಗೊತ್ತಿದೆ, ಅವನಿಗೆ ಗೊತ್ತಿಲ್ಲದೆ ಆಡಿರತಕ್ಕಂತಹ ಮಾತು ಅನ್ನುವುದನ್ನು ಹೇಳುವಾಗ ರಾಮ ಮತ್ತೆ ಹೇಳ್ತಾ ಇದ್ದಾನೆ, ಅವನು ಏನಂದ ಅದನ್ನು ಹೇಳು.

ಆ ರಜಕನ ಹೆಂಡತಿ ತನ್ನ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಇವನನ್ನ ಕೇಳದೆ ಹೇಳದೆ ಹಠ ಹಿಡಿದು ಹೋಗಿದ್ಲಂತೆ. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ, ಅವಳು ನನ್ನನ್ನ ಅಗಲಿ ಬಿಟ್ಟು ಹೋಗಿದ್ದಾಳೆ, ಹಾಗೆ ಬಿಟ್ಟು ಹೋದಂತಹ ಹೆಂಡತಿಯನ್ನ ಮತ್ತೆ ನಾನು ಸೇರಿಸಿಕೊಳ್ಳಿಕ್ಕೆ ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿಣವಾದ ಮಾತುಗಳನ್ನು ಹೇಳ್ಬಿಟ್ಟ. ಸ್ವಲ್ಪ ಕಾಲ ಆ ಶಬ್ದಗಳನ್ನು ಕೇಳಿ ನೊಂದಿದ್ದೇನೆ. ಒಂದು ಕಾಗೆಗೆ ಮಂತ್ರಸಹಿತವಾದಂತಹ ವಿಷನ್ನ ತಿಳಿದು ಅದು ಸ್ವೀಕರಿಸುತ್ತೀಯೇ? ಹಾಗಾಗಿ ಸಾಮಾನ್ಯವಾದಂತಹ ಆ ವ್ಯಕ್ತಿಯ ಮಾತಿಗೆ ನೀವೇಕೆ ವ್ಯಥಪಡ್ತಾ ಇದ್ದೀರಾ? ದಯಮಾಡಿ ಅವನನ್ನು ಮನ್ನಿಸಿಬಿಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವ ಸಮಾಧಾನದ ಮಾತುಗಳನ್ನು ಆ ಭಟ ಹೇಳಿದ್ದಾನೆ.

ಆ ಭಟ್ಟನ ಮಾತನ್ನ ಕೇಳಿ ಶ್ರೀರಾಮಚಂದ್ರ ಅವನನ್ನ ಮನೆಗೆ ಕಳಿಸಿದ್ದಾನೆ. ಬಹುಶಃ ಒಂದು ಮದಿಸಿದ ಆನೆಗೆ ಬಂಧನವನ್ನ ಮಾಡಿದ್ರೆ ಹೇಗೆ ನೋವಾಗುತ್ತೋ ಆ ರೀತಿಯಲ್ಲಿ ಈ ಮಾತುಗಳ ಬಂಧನಕ್ಕೆ ಸಿಕ್ಕಿದಂತಹ ರಾಮ ತಲೆ ತಗ್ಗಿಸಿಕೊಂಡು ಮಾತನಾಡದೆ ಆಶ್ಚರ್ಯಗೊಂಡ್ಬಿಟ್ಟಿದ್ದಾನೆ. ಹಾಗೆ ಮೂಕನಾಗಿ ತನ್ನ ಮನೆಗೆ ಹೋಗಿ ಕುಳಿತುಬಿಟ್ಟಿದ್ದಾನೆ. ಅದೇ ಮಾತುಗಳನ್ನ ಮತ್ತೆ ಮತ್ತೆ ಮತ್ತೆ ಚಿಂತಿಸ್ತಾ ನಿಟ್ಟಿಸಿರು ಬಿಡ್ತಾ ಕಳಾಹೀನಾಗ್ಬಿಟ್ಟಿದ್ದಾನೆ. ಅದೇ ದುಃಖದಲ್ಲಿ ಅಂತಃಪುರವನ್ನ ಪ್ರವೇಶ ಮಾಡಿ ಏಕಾಂತವಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಹುತ್ತದಲ್ಲಿ ಹೋಗಿ ಕುಳಿತುಕೊಳ್ಳತಕ್ಕಂತಹ ಹಾವು ಹೇಗಿರುತ್ತೋ ಆ ಸ್ಥಿತಿಯಲ್ಲಿ ಆತ ಕುಳಿತುಬಿಟ್ಟಿದ್ದಾನೆ.

0: ಆ ಕ್ಷಣದಿಂದ ಶ್ರೀರಾಮ ಆಸ್ಥಾನಕ್ಕೂ ಹೋಗದೆ ತನ್ನನ್ನು ಹುಡುಕಿಕೊಂಡು ಬಾಗಿಲಿಗೆ ಬಂದಂತಹ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದೆ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ಮಾತುಗಳನ್ನ ಮತ್ತೆ ಮತ್ತೆ ನೆನೆಸಿಕೊಂಡು ಭಯಭೀತನಾಗ್ತಾ ಇದ್ದಾನಂತೆ. ಲಕ್ಷ್ಮಣ ಮುಂತಾದವರೆಲ್ಲರೂ ಕೂಡ ಅಂತಃಪುರದಲ್ಲಿ ಕುಳಿತು ಈ ರೀತಿಯ ನರಳುವಿಕೆಯಿಂದ ಚಿಂತೆಯಿಂದ ನೊಂದ್ಕೊಳ್ತಾ ಇರತಕ್ಕಂತ ರಾಮನನ್ನ ನೋಡಿ ಅವನ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ಆದರೆ ಯಾರಿಗೂ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೇಗೆ ಈ ಸ್ಥಿತಿಯಲ್ಲಿ ರಾಮನನ್ನ ಮಾತನಾಡಿಸುವುದು ಅನ್ನುವ ಚಿಂತೆ ಅವರಿಗೆಲ್ಲ ಆಗ್ಬಿಟ್ಟಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗೋ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi emphasizes yoga's role in providing pathway from mental to physical wellness. Leads the national observance of 12th International Day of Yoga in Kolkata. Prime Minister Modi commissions 3 indigenously built Indian Navy platforms in Kolkata. Says special steps being taken to enhance domestic defense production capacity. NEET UG re-examination underway at over 5,000 centers across the country and 14 centers abroad amid tight security. U.S. Vice President J.D. Vance and Iranian Parliament Speaker M.B. Ghalibaf arrive in Switzerland to hold peace talks as Tehran closes Strait of Hormuz again. IMD forecast extremely heavy rainfall over North Bengal and Sikkim today. And in cricket, India has set a target of 378 runs for Sri Lanka in final match of Tri-Nation A series in Dambulla, where Vaibhav Suryavanshi smashes fastest half century of List A format in just 11 balls. Prime Minister Narendra Modi today emphasized yoga's role in providing pathway from mental wellness to physical wellness. The Prime Minister said this while leading the nation in observing the International Day of Yoga from Kolkata's Red Road. Participating in the Common Yoga Protocol session this morning, Mr. Modi performed yoga alongside thousands of practitioners at the iconic venue.
5: योग केवल हमारे शारीरिक स्वास्थ्य पर ही फोकस नहीं करता. योग मानसिक स्वास्थ्य से शारीरिक स्वास्थ्य का मार्ग दिखाता है. इसलिए योग के विषय में युक्त चेष्टस्य कर्मसु कहा गया है. यानी हमें क्या करना चाहिए, क्या नहीं करना चाहिए, इसका बोध, ये बोध हमारे जीवन में ಶಾಂತಿ ಕಾ ಸ್ರೋತ ಬನ್ತಾ ಹೀ ಹೈ, ಇಸ್ಸೆ ವಿಶ್ವ ಶಾಂತಿ ಕಾ ಮಾರ್ಗ ಭಿ ಖುಲ್ತಾ ಹೈ.
4: Highlighting the International Yoga Day theme for the year, Yoga for Healthy Aging, Mr. Modi said that yoga is not just a physical exercise and is not restricted to any age group, but it is an expression of human spirit.
5: When we speak of yoga for healthy aging, it means that we can work to ensure that age does not reduce human potential. Yoga can help human life to aspire for constant growth. Our target must be to be more flexible at 40 than we were at 20. Our target must be to be more energetic at 50 than we were at 30. Our target must be to be more resistant to lifestyle.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವ ಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ

0: ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21ನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
1: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದ ಇರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28

0: ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 900821170 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯವಾಚನ. ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಕಾವ್ಯಭಾಗ ವಾಚನ ಮಾಡುತ್ತಾರೆ ಪದ್ಮಿನಿ ರಾಮಮೂರ್ತಿ. ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ ಅವರಿಂದ.
2: ಕಾವ್ಯಭಾಗ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ, ಕವಿ ನಾರಣಪ್ಪ.

ಓಂ ಶ್ರೀ ಗುರುಭ್ಯೋ ನಮಃ. ಪಾಂಡವರು ಕೌರವರು ಎಳವೆಯಿಂದಲೇ ದ್ವೇಷ ಅವರಲ್ಲಿ ಉತ್ಪತ್ತಿಯಾಗಿದೆ. ಆದರೆ ಮಹಾಪಾಪಿಯಾದ ಕೌರವ ಮಹಾಜಾಣತನವನ್ನು ಮಾಡ್ತಾನೆ. ಕೃಷ್ಣನ ಸಹಾಯವಿರೋದ್ರಿಂದಲೇ ಪಾಂಡವರು ಈ ರೀತಿಯಾಗಿ ಮೆರೀತಾ ಇದ್ದಾರೆ. ಅವನನ್ನೇ ನಾನು ವಶ ಮಾಡ್ಕೊಂಡ್ಬಿಟ್ರೆ ವಾಸಿ ಅಂದ್ಬಿಟ್ಟು ತಾನು ಅಲ್ಲಿಗೆ ಹೊರಟಿದ್ದಾನೆ. ಪಾಂಡವರಾದರೂ ವಿರಾಟ ನಗರಿಯಲ್ಲಿದ್ದಾರೆ. ಅವರಿಗೆ ಯಾರೋ ಗೂಢಚಾರರು ಹೇಳಿದ್ದಾರೆ. ತಕ್ಷಣವೇ ಅರ್ಜುನ ಅಲ್ಲಿಗೆ ಹೊರಟಿದ್ದಾನೆ. ಹೊರಟಂಥ ವೇಳೆಯಲ್ಲಿ ಕೃಷ್ಣನನ್ನು ಕಂಡು ಆ ಪಾದಭಾಗದಲ್ಲಿ ಕುಳಿತಿದ್ದಾನೆ. ಕೌರವನು ಬಂದವನೇ ಅಹಂಕಾರ ಮೊದಲೇ ಅವನ ಶಿರಸ್ಸಿನ ಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಎದ್ದ ತಕ್ಷಣವೇ ಕಾಲಿನ ಭಾಗದಲ್ಲಿ ಇದ್ದಂಥ ಪಾರ್ಥನನ್ನು ನೋಡಿದ್ದಾನೆ. ಸಂತೋಷವಾಗಿದೆ, ಏನಪ್ಪ ಪಾರ್ಥ ಅಂತ ಪ್ರಶ್ನೆ ಮಾಡಿದ್ದಾನೆ. ಹಾಗೆ ದುರ್ಯೋಧನ ಅಹಂಕಾರದಿಂದ ತಲೆಯ ಭಾಗದಲ್ಲಿ ಕುಳಿತಿದ್ದ ಅವನನ್ನು ನೋಡಿದ್ದಾನೆ. ಏನು ಇಬ್ಬರೂ ಬಂದ್ಬಿಟ್ಟಿದ್ದೀರಾ, ಇದೇನಿದು ಕಾರಣ? ಅದು ನೀವು ರಾಜಾದಿರಾಜರು ನಮ್ಮ ಆಲಯಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ದಾನೆ ಕೃಷ್ಣ. ತಗರೆರಡ ಕತಿಗೊಳಿಸಿ ಬಲುಗಾಳಗವನು, ಎರಡು ಟಗರುಗಳನ್ನು ಒಂದಕ್ಕೊಂದು ಕೋಪ ಬರೋ ಹಾಗೆ ಬಿಟ್ಬಿಟ್ಟು ಆ ಕಾಳಗವನ್ನು ನೋಡಿ ಜನ ಸಂತೋಷ ಪಡ್ತಾರೆ. ಆ ನಂತರ ಇಬ್ಬರನ್ನು ನೋಡಿ ನಗ್ತಾರೆ. ಅಯ್ಯೋ, ಅವ್ರು ನೋಡಿ ಯಾವಾಗಲೂ ಜಗಳ ಮಾಡ್ತಾರೆ ಅಂತ ನೋಡ್ತಾರೆ. ನಿಮ್ಮಿಬ್ಬರನ್ನು ಜನ ನೋಡಿ ನಗ್ತಾರಪ್ಪ, ಯಾತಕ್ಕಿಂಥ ಒಂದು ಚಾಡಿಕೋರರ ಮಾತನ್ನಾಗಲಿ ಕೆಟ್ಟವರ ಮಾತನ್ನಾಗಲಿ ಯಾಕೆ ಕೇಳ್ತೀರಾ? ಆಗ ಅದಕ್ಕೆ ಎಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೌರವನಾದರೂ ಕೇಳಿ.

0: ಈ ಒಂದು ರೀತಿಯ ಕೆಲಸವನ್ನು ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಆ ಕೌರವನಿಗೆ ದುರ್ಯೋಧನಿಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ಕೃಷ್ಣ, ನಾನು ಧರ್ಮಶ್ರವಣ ಕೇಳಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಪಾರ್ಥಿವರ ಪಂಥ, ಇಬ್ಬರೂ ಶೂರರು, ಆದ್ದರಿಂದ ಯುದ್ಧ ಮಾಡಬೇಕು ಅನ್ನೋ ಆಸೆ ನಮ್ಗೆ ಉಂಟಾಗಿದೆ. ಆದ್ರಿಂದ ನೀನು ಇಬ್ಬರಿಗೂ ಸಮಾನ, ಆದರೆ ಪಾಂಡವರ ಮೇಲೆ ನಿಂಗೆ ಮಹಾ ಪ್ರೀತಿ ಇದ್ದೇ ಇದೆ. ಆದ್ರೆ ಮನದ ಒಲವಿನಲ್ಲಿ ಸ್ವಲ್ಪ ನಮ್ಮೇಲೂ ಒಲವಿಟ್ಕೊಂಡು ಇಬ್ಬರಿಗೂ ಸಹಾಯ ಮಾಡಯ್ಯ, ಈ ಧರ್ಮಶ್ರವಣ ನನಗೆ ಬೇಕಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಗು ನಗುತ್ತಾ ತಾನು ಬೀಳ್ಯವನ್ನು ಹಾಕ್ಕೊಂಡಿದ್ದಾನೆ ಕೃಷ್ಣನ. ಮೊದಲೇ ಸುಂದರ ಪುರುಷ ಅರ್ಜುನನ ಮುಖ ನೋಡಿ ಕೇಳ್ತಾ ಇದ್ದಾನೆ, ನಿನ್ನಿಷ್ಟ ಏನಪ್ಪ ಹೇಳು ಅರ್ಜುನ ಅಂತಂದಾಗ ತಲೆಬಾಗಿ ಹೇಳ್ತಾ ಇದ್ದಾನೆ ಅರ್ಜುನನಾದರೂ, ನನಗೆ ಮತ ಬೇರೆ ಏನು, ಏನನ್ನು ಅಪೇಕ್ಷೆ ಪಡ್ತಾನೋ ಆ ದುರ್ಯೋಧನ, ಅದೇ ನನ್ನ ಮತ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಹಾಯ ಇದ್ದರೆ ನನಗಷ್ಟೇ ಸಾಕು, ನನಗೆ ಯಾವ ಸ್ವತಂತ್ರವೂ ಇಲ್ಲ ಎಂಬುದಾಗಿ ನಮ್ಮ ಅರ್ಜುನ ಹೇಳಿದ್ದಾನೆ. ಆವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಒಂದು ಕಡೆಯಲ್ಲಿ ಇರತಕ್ಕಂಥ ಅವನು, ನಾನು ಯಾರಿಗೂ ಏನು ಮಾಡೋದಿಲ್ಲ, ನನ್ನಲ್ಲಿ ಶಕ್ತಿಯೇ ಇಲ್ಲ, ಬಲವೆಲ್ಲ ಕುಂದಿ ಹೋಗಿದೆ. ಯುದ್ಧಕ್ಕೆ ಬೇಕಾದಂಥ ನಾರಾಯಣ, ಕೃತವರ್ಮ, ಮಹಾಸೇನೆ ಎಲ್ಲವೂ ಒಂದು ಕಡೆ ಇರುತ್ತೆ, ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಆರಿಸಿ ಅಂತ ಆ ಕೃಷ್ಣ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಆಗ ಅರ್ಜುನ ಯಾವ ರೀತಿ ಹೇಳ್ತಾ ಇದ್ದಾನೆ ಕೇಳಿ.
1: ಮಥನ ಚಿತ್ತೈಸು ಕೌರವರ ರಸನು ಅತಿ ಸಿರಿವಂತನು.

0: ಉರಾಸುರನನ್ನು ಕೊಂದಂತಹ ಕೃಷ್ಣ ಕೇಳು, ಕೌರವನಾದರೂ ಮಹಾಸಿರಿವಂತ ಸಂಪದ್ಭರಿತನಾಗಿದ್ದಾನೆ, ಈ ಒಂದು ಸೈನ್ಯವನ್ನೆಲ್ಲ ಅವನು ಸಾಕಲಿಕ್ಕೆ ಶಕ್ತಿ ಇದೆ, ಯಾದವ ಸೈನ್ಯವನ್ನೆಲ್ಲ ಬೇಕಾದರೂ ಸಾಕ್ತಾನೆ, ಆದರೆ ನನಗೆ ಆ ಸಂಪದವಿಲ್ಲ, ನಮಗೆ ಐಶ್ವರ್ಯವಿಲ್ಲದೇ ಇರೋದರಿಂದ ಅಡವಿಯ ತಿರುಕರಾವು ನಾವು, ಕೃಷ್ಣ ಅಡವಿಯಲ್ಲಿ ಓಡಾಡ್ಕೊಂಡಿರೋರು, ನಮಗೆ ಇಷ್ಟೊಂದು ಸೈನ್ಯವನ್ನು ಸಂತರಿಸೋದಕ್ಕೆ ಸಾಧ್ಯವಿಲ್ಲ, ಕೃಷ್ಣ ನೀನೇ ಸಾಕು ನನಗೆ, ನೀನು ಒಬ್ಬನಿದ್ದರೆ ನಾವು ಉದ್ಧಾರವಾಗ್ತೀವಿ, ಕೃಷ್ಣ ನೀನೇ ಸಾಕು ಅಂತ ಅರ್ಜುನನಾದರೂ ಭಕ್ತಿಭಾವದಿಂದ ಕೃಷ್ಣನಿಗೆ ಹೇಳಿದ್ದಾನೆ. ಮುಂದೆ ಮತ್ತೆ ಇನ್ನೊಂದು ಮಾತನ್ನು ಅವನೇ ಹೇಳ್ತಾ ಇದ್ದಾನೆ.
1: ಮರೆಯ ಮಾತುಗಳೇಕೆ

ಕೃಷ್ಣ, ನಾವು ಬಡವರು, ಬಡವರಿಗೆ ಯಾವತ್ತೂ ನೀನೇ ಸಹಾಯ ಮಾಡತಕ್ಕವನು. ಸ್ವಲ್ಪ ಇವನಿಗೆ ಅಸಮಾಧಾನವಾಗುತ್ತೆ ಕೌರವನಿಗೆ. ಹೌದು ಹೌದು, ನೀವು ಸುಖದಲ್ಲಿ ಪಾಂಡವನ್ನು ಉದ್ಧಾರ ಮಾಡಿ, ನನಗೇನು ಬೇಕಿಲ್ಲ, ಯದು ಭೂಪಾವಳಿಯನ್ನು ನಮಗೆ ಕೊಟ್ಟುಬಿಡಿ, ನಮ್ಗೆ ಅಷ್ಟು ಸಾಕು ಅಂತ ಹೇಳಿದ್ದಾನೆ ಕೌರವರಾಯ. ಮತ್ತೆ ಹೇಳ್ತಾ ಇದ್ದಾನೆ, ಮರೆಯ ಮಾತು ಯಾಕೆ ಕೃಷ್ಣ, ಪಾಂಡವರ ಮೇಲೆ ಯಾವತ್ತೂ ನಿನಗೆ ಅಭಿಮಾನ ಹೆಚ್ಚು, ನಮ್ಮನ್ನು ಕಂಡರೆ ನಿಂಗೆ ಯಾವತ್ತೂ ಆಗೋದಿಲ್ಲ. ಅದರಲ್ಲೂ ಮಧ್ಯಮ ಪಾಂಡವನಾದ ಅರ್ಜುನನನ್ನು ಕಂಡರೆ ಮಹಾಪ್ರಾಣ, ಮಮ ಪ್ರಾಣಾಹಿ ಪಾಂಡವ ಅಂತೀಯ, ಅರ್ಜುನನಿಗೆ ಇನ್ನೂ ಹೆಚ್ಚು ಹಿರಿದಾಗಿ ಪ್ರೀತಿಸ್ತೀಯ. ಆದ್ದರಿಂದ ಉರುವ ಕಾರ್ಯಕ್ಕೆ ಯಾವ ಕೆಲಸ ಇದ್ರು ನಮ್ಮನ್ನೇ ನೀನು ಪರಿಗಣಿಸೋಲ್ಲ, ಅವ್ರ ಹತ್ರನೇ ಎಲ್ಲ ಮಾಡ್ಕೊಳ್ಳಿ ಹೋಗ್ಕೊಳ್ಳಿ, ನಮಗೆ ಯಾಕಣ್ಣ ಕೃಷ್ಣ ಅದೆಲ್ಲ, ನಮಗದೆಲ್ಲ ಬೇಡ. ಆದ್ರೆ ಒಂದೇ ಒಂದು ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ, ಇದನ್ನು ಈ ನಿಯಮವನ್ನು ನೀನು ಪಾಲಿಸಲೇಬೇಕು. ನೀ ಹಕ್ಕು ಇರಿಯಲಾಗದು, ಯುದ್ಧ ಭೂಮಿಯಲ್ಲಿ ನೀನು ಯುದ್ಧ ಮಾಡಬಾರದು, ಯುದ್ಧ ಮಾಡದೇ ಇರಬೇಕು ಅಂತ ಇದನ್ನೇ ನಾನು ನೀನು ಬೇಡ್ಕೊಳ್ಳೋದು. ಕೌರವ ಸೈನ್ಯ ನನಗೆ ಸಾಕು, ಆದ್ರೆ ನೀನು ಮಾತ್ರ ಯುದ್ಧ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ.

ಕೃಷ್ಣ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಕಾಲಯವ, ದಂತವಕ್ರ, ಕುಂಭ, ನರಕ, ಮುರ, ಪೌಂಡ್ರಕ, ಡಿವಿಕ, ಸಾಕಾದಷ್ಟು ರಾಕ್ಷಸನ ಸಂಹಾರ ಮಾಡಿಬಿಟ್ಟಿದ್ದೀನಪ್ಪ, ನನ್ನ ತೋಳಲ್ಲಿ ಬಲವೆಲ್ಲ ಹೊರಟೋಗಿದೆ, ಚಿಕ್ಕ ವಯಸ್ಸಿನಿಂದ ಪೂತನಿಯನ್ನು ಕೊಂದೆ, ಆನಂತರ ಬೇಕಾದಷ್ಟು ರಾಕ್ಷಸನ ಸಂಹಾರ ಮಾಡಿದ್ದೀನಿ, ಕೋಟಿ ದಾನವನ್ನು ಸಂಹಾರ ಮಾಡಿದ್ದೀನಿ, ಇವಾಗ ನನಗೆ ಅಳ್ಳಾಡೋಕ್ಕೂ ಆಗಲ್ಲಪ್ಪ, ಯುದ್ಧ ಗಿದ್ಧ ಮಾಡೋಕ್ಕಾಗಲ್ಲ, ಚಕ್ರವಾದರೂ ಸವದು ಹೋಗ್ಬಿಟ್ಟಿದೆ, ನನಗೆ ಮುಂದಿನ ಯೌವನ ಇಲ್ಲ, ಈಗ ನಾವು ಊಟ ಮಾಡ್ಕೊಂಡಿರೋರಷ್ಟೇ, ಇದು ಭೂಮಿಯಲ್ಲಿ ನಿಮ್ಗೆ ಯಾವ ಸಹಾಯನೂ ನಾವು ಮಾಡೋಕ್ಕಾಗೋದಿಲ್ಲ, ಊಟ ಮಾಡ್ತೀವಪ್ಪ ಅಷ್ಟೇ ಅಂಥೇಳಿ ನೃಪತಿ ಕೇಳು ಅಂತ ಅರ್ಥ ಮಾಡ್ಕೊಳ್ತಾನೇನೋ ಈಗಲಾದರೂ ಆ ಮಂದಮತಿಯಾದ ಕೌರವ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವನೇನು ಮಾಡ್ದ, ಸರಿ ಸರಿ ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ಮ ಶಕ್ತಿ ಸಾಮರ್ಥ್ಯ ನನಗೇನು ಬೇಕಿಲ್ಲ, ನನಗೆ ಆ ಬಲವನ್ನು ಕೊಟ್ಬಿಡಿ, ಬಲರಾಮ, ಕೃತವರ್ಮ, ಮಹಾಸೇನೆ ಎಲ್ಲವನ್ನು ನನಗೆ ಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಇನೀತು ಬಲ ಸಹಿತ ಆ ಬಲವಿನಲ್ಲಿ ತುಂಬ ಖುಷಿಯಾಗೋಯ್ತು. ದುರ್ಯೋಧನಿಗೆ ಕೃಷ್ಣನ ಒಂದು ಶಕ್ತಿ ಗೊತ್ತಿಲ್ಲ ಅಂತ ಅವನು ಬಹಳ ಖುಷಿಯಿಂದ ಎಲ್ಲ ರಾಜ್ಯವನ್ನು ಕರ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಒಲವಿನಲ್ಲಿ ತುಂಬ ಸಂತೋಷ ಆಗೋಯ್ತು, ಕೃಷ್ಣ ಮೋಸ ಹೋಗ್ಬಿಟ್ಟ, ನಾನೇ ಗೆದ್ದೆ ಅನ್ಕೊಂಡ್ಬಿಟ್ಟಿದ್ದಾನೆ. ಹಸ್ತಿನಪುರಕ್ಕೆ ಎಲ್ಲರನ್ನು ಕರ್ಕೊಂಡು ಅವನು ಹೊರಟ್ಬಿಟ್ಟಿದ್ದಾನೆ. ಈ ಕಡೆ ಬಳಿಕ ಈ ಧನುಜರಿಪು ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ನಗನಗುತ್ತಾ ಅರ್ಜುನಿಗೆ ಕೇಳ್ತಾ ಇದ್ದಾನೆ, ಏನಪ್ಪ ನಿನಗೆ ಬುದ್ಧಿ ಇಲ್ವೇನೋ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ.

ಅರ್ಜುನ, ನಿನಗೆ ಬುದ್ಧಿ ಇಲ್ವೇನೋ? ಕತ್ತಿಯನ್ನು ಇಡತಕ್ಕಂತಹ ಕವಚವನ್ನ ನೀನು ಕೇಳ್ತಾ ಇದೀಯಾ. ಸುರಗಿನ ಬಿಟ್ಬಿಟ್ಟೆ, ಕತ್ತಿನ ಬಿಟ್ಬಿಟ್ಟೆ, ಅದರಿಂದ ಕವಚ ತಗೊಳ್ತಾ ಇದೀಯಾ? ನಿನಗೊಂಚೂರು ಬುದ್ಧಿ ಇಲ್ಲ. ಯಾರು ಇದನ್ನ ಕೇಳ್ತಾರೇನೋ? ಆಹವದ ದುರಬರದ ಯಾದವರು ಸೈನ್ಯ, ಯಾದವ ಸೈನ್ಯವನ್ನು ಬಿಟ್ಬಿಟ್ಟು ಬರೀ ಆ ಕತ್ತಿಯನ್ನು ಇಡತಕ್ಕಂಥ ಹೊರೆಯನ್ನು ಕೇಳ್ತಾ ಇದೆಯಾ? ನನ್ನಲ್ಲಿ ಏನು ಶಕ್ತಿ ಇದೆಯೋ, ನಿಂಗೆ ಬುದ್ಧಿ ಇಲ್ಲ, ಮಂದಮತಿಯಾಗ್ಬಿಟ್ಟೆ, ಯುದ್ಧ ಮಾಡೋಕ್ಕಾಗಲ್ಲ. ನನ್ನನ್ನು ಸುಮ್ಮನೆ ಸುಮ್ಮನೆ ಅಪೇಕ್ಷೆ ಪಟ್ಟಿಯಲ್ಲಪ್ಪ. ಇದನ್ನು ಕೇಳಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಸುಮ್ಮನೆ ಇರ್ತಾರೇನೋ? ಪೆದ್ದಾನಲ್ವೇನೋ, ಎಂಥ ಕೆಲಸ ಮಾಡಿಬಿಟ್ಟೋ? ಅವನಿಗೆ ಹಾಸ್ಯ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಹೌದು ಕೃಷ್ಣ, ನೀನು ಮಹಾಜಾಣ. ಏನು ನಿನ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿಂಗೆ? ನನಗೆ ಗೊತ್ತದು. ನಾನು ಯಾವಾಗಲೂ ನಿನ್ನ ಶಿಷ್ಯನಾಗಿದ್ದೀನಿ. ನೋಟಕದ ಇಂದ್ರಜಾಲವೇ, ನಿಮ್ಮ ಗರಡಿಯಲ್ಲಿ ನಾನು ಎಷ್ಟು ಪಳುಗೋಗಿದ್ದೀನಿ ಅಂದರೆ ನೀವು ಒಂದೊಂದು ಇಂಚು ಏನೇನು ಮಾಡ್ತೀರಾ? ನನ್ನಣ್ಣ ತಮ್ಮಂದ್ರೆ ಗೊತ್ತಿಲ್ವೇ ನಿಮ್ಮ ಶಕ್ತಿ ಏನು ಅಂತ? ನಿಮ್ಮ ಅನುಮತವೇ ನಮ್ಮ ಮತವು, ನೀವೇನು ನಿಮ್ಮ ಮಹಿಮಾಲಂಬನವೇ ನಮಗೆ ಸಾಕು ಅಂತ ಕೃಷ್ಣ ಭಕ್ತಿಯಿಂದ ಹೇಳಿದ್ದಾನೆ. ಆವಾಗ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ನಾವು ಬರಿಗೈಯವರು.

ಇಲ್ಲೇನು ಇಲ್ಲಪ್ಪ, ಇವಾಗ ನಂಗೂ ವಯಸ್ಸಾಗ್ಬಿಟ್ಟಿದೆ, ಬೇಕಾದಷ್ಟು ಯುದ್ಧ ಮಾಡಿಬಿಟ್ಟಿದ್ದೀನಿ, ಹೋಗ್ಕೊಳ್ಳಿ ನಾವಲ್ಲಿ ಬಂದು ಏನು ಮಾಡ್ತೀವಪ್ಪ? ನೀವೇನೋ ದೇವರು ದೇವರು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮಲ್ಲಿ ದೇವತನ ಕಿಂಚಿತ್ತೂ ಇಲ್ಲ ಅಂತ ಇದ್ದಾನೆ ಕೃಷ್ಣ. ಲೋಕಕ್ಕೆ ಕಪಟನಾಟಕ ಸೂತ್ರಧಾರಿಯಾದ ಕೃಷ್ಣ, ನನ್ನಲ್ಲಿ ಕಿಂಚಿತ್ತೂ ಇಲ್ಲ, ನಾನು ಬಂದು ಏನು ಮಾಡಲೋ ಏನು ಮಾಡಲೋ ಅಂತ ಹೇಳಿದ್ದಕ್ಕೆ ಅದಕ್ಕೆ ದೇವ ಮಾತ್ರವೇ

ಯಾವಾಗ ಅರ್ಜುನ, ನಿನ್ನ ಮಹಿಮೆಯನ್ನ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅಂದ್ರೆ ಅಪರಿಮಿತವಾದ ಮಹಿಮೆ. ಅಲ್ಲಿದ್ರೆ ಅಲ್ಲಿಂದಾನೇ ನಮಗೆ ವರವನ್ನು ಕೊಡ್ತೀಯ, ಅಲ್ಲಿಂದಾನೇ ಸಹಾಯ ಮಾಡ್ತೀಯ, ಅಂಥಾನು ಮಹಾನುಭಾವ ಅಂತ ಹೇಳಿದಾಗ ಕೃಷ್ಣನಿಗೆ ನಗು ಬರುತ್ತೆ. ಹೌದಪ್ಪ, ನಾವು ಬರಿಗೈಯವರು. ಇವಾಗ ನಮ್ಮ

ಕೃಷ್ಣ ಹೇಳಿದ್ದು ಕೇಳ್ತಾ ಇದ್ದಾನೆ ಅರ್ಜುನನಾದರೂ, ದೇವ ಮಾತ್ರವೇ ನೀವು, ದೇವರಿಗೇ ದೇವರೊಡೆಯರಾಗಿದ್ದೀರಾ, ನೀವು ಸಾಮಾನ್ಯರಲ್ಲ, ನಿಮ್ಮನ್ನು ಹೊಗಳಲಿಕ್ಕೆ ಸಾಧ್ಯವೇ, ಎಲ್ಲವೂ ನೀನೇ ಆಗಿದ್ದೀಯಾ, ಯಾತ್ರಲ್ಲಿ ಕಡಿಮೆ ಕೃಷ್ಣ, ದೇವ ಮಾತ್ರ ದೇವರ ದೇವರೊಡೆಯರು, ಹೊಗಳಕ್ಕೆ ಹೋದರೆ ಸಾಧ್ಯವೇ ಇಲ್ಲ, ನನ್ನ ಈ ಅಲ್ಪವಾದ ನಾಲಿಗೆಯಿಂದ ಹೊಗಳಲಿಕ್ಕೆ ಸಾಧ್ಯವೇ? ನೀನು ವೇದಗಳೇ ನಿನ್ನನ್ನು ಹೊಗಳಲಾರದೆ ನಾಲಿಗೆ ಒಣಗೋಗಿದೆ, ನಾಲ್ಕು ವೇದಗಳಿಗೂ ನಿನ್ನನ್ನು ಹೊಗಳಲಿಕ್ಕೆ ಸಾಧ್ಯವಾಗಿಲ್ಲ, ಅವುಗಳೇ ಒಣಗಿ ಹೋಗಿವೆ. ಇನ್ನಿ ನಾನೇನು ಹೇಳಲಿ ಕೃಷ್ಣ, ವೇದಾವಳಿಗಳಿಗೆ ಸಾಧ್ಯವಿಲ್ಲದೆ ನಾನು ಯಾವ ರೀತಿ ನಿನ್ನನ್ನು ಸ್ತುತಿ ಮಾಡಲಿ? ಆಸೆ ನನಗೇನೋ ಮಾಡಬೇಕು ಅಂತ, ಆದರೆ ವೇಳೆ ಇಲ್ಲ, ಇವಾಗ ಯುದ್ಧಕ್ಕೆಲ್ಲ ಸಿದ್ಧವಾಗಬೇಕಾದ್ರಿಂದ ಈ ಮಾತೆಲ್ಲ ಹಾಗೇ ಇರಲಿ. ಕೃಷ್ಣ, ನಿನ್ನೊಂದು ಮಾತು ಹೇಳ್ತೀನಿ, ನಾವು ಭಕ್ತರು, ನಿನ್ನ ಭಕ್ತರಾಗಿ ಬಂದ್ಬಿಟ್ಟಿದ್ದೀನಿ, ಭಕ್ತಾಪರಾಧೀನ ನೀನು, ಯಾವತ್ತಿದ್ದು ಭಕ್ತರಾಗಿ ಏನಿದ್ರೂ ಓಡ್ ಬಂದ್ಬಿಡ್ತೀಯ, ನೀನು ನನಗೆ ಸಾರಥಿಯಾಗಿ, ನೀನು ನನ್ನ ಬಂಡಿಗೆ ಸಾರಥಿಯಾಗಿ ಕಾಪಾಡು ಅಂತ ಅರ್ಜುನ ಹಣಚಾಚಿದನು, ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದಾನೆ ಅರ್ಜುನನಾದರೂ, ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ಮಣಿದಿದ್ದಾನೆ. ಆಗ ಏನಾಗುತ್ತೆ ಕೇಳಿ, ಯಾವ

ಅರ್ಜುನ್ ಎತ್ಕೊಂಡ್ಬಿಟ್ಟಿದ್ದಾನೆ, ಸಾರಥಿ ಆಗ್ತೀನಿ ನಾನು. ಎಂತಹ ಮಹಾನುಭಾವ ಕೃಷ್ಣ, ನಾನು ನಿನಗೆ ಸಾರಥಿ ಆಗ್ತೀನಿ ಅಂತ ಇದ್ದಾನೆ. ಕೃಪಾಳುವಿನ ಅನುನಯವ, ಕೃಪೆಯಿಂದ ಕೂಡಿರತಕ್ಕಂಥ ಕೃಷ್ಣನ ಪ್ರೀತಿಯನ್ನು ಯಾರು ಹೇಳೋಕ್ಕಾಗಿರ್ತಪ್ಪ. ಕೃಷ್ಣನು ಕಿರೀಟಿಯ ಮನೆಯ ಬಂಡಿಯ ಭೋವನಾದನು, ರಥಕ್ಕೆ ಸಾರಥಿಯಾಗಿ ಒಪ್ಕೊಂಡಿದ್ದಾನೆ. ವೀರನಾರಾಯಣ ಎಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ ಕೇಳಿ, ಅಂತಹ ಮಹಾನುಭಾವ ಎಂದೆಂದು ಜಗತ್ತನ್ನು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಸನ್ನಿವೇಶಕ್ಕೆ ಮಂಗಳವನ್ನು ಹಾಡ್ತೀವಿ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾಭ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ

ಇದುವರೆಗೆ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಈ ಕಾವ್ಯಭಾಗವನ್ನು ವಾಚನ ಮಾಡಿದವರು ಪದ್ಮಿನಿ ರಾಮಮೂರ್ತಿ, ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕಾವ್ಯ ವಾಚನ ಕಾರ್ಯಕ್ರಮ ಮುಗಿಯಿತು.

ಚಿತ್ರಕ್ಕೋಸ್ಕರ ಅಮಿತ್ ತ್ರಿವೇದಿ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಅಮಿತಾಬ್ ಭಟ್ಟಾಚಾರ್ಯ ಅವರ ಗೀತೆಗೆ ಅಮಿತ್ ತ್ರಿವೇದಿ ಅವರ ಸಂಗೀತವಿತ್ತು. ಮುಂದಿನ ಗೀತೆ ರಾಕ್ ಸ್ಟಾರ್ ಚಿತ್ರದ್ದು. ಎ ಆರ್ ರೆಹಮಾನ್ ಮತ್ತು ಮೋಹಿತ್ ಚೌಹಾಣ್ ಗೀತೆ ಹಾಡಿದ್ದಾರೆ. ಇರ್ಷಾದ್ ಕಾಮಿಲ್ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ಗುಲ್ಮೋಹರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಮುಂದಿನ ಗೀತೆ ಫಿರ್ ಚಿತ್ರದ್ದು. ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಆದಿತ್ಯ ಧರ್ ಅವರ ಗೀತೆಗೆ ರಾಘವ್ ಸಚ್ಚಾರ್ ಅವರ ಸಂಗೀತವಿದೆ.

ಬರ್ಫಿ ಚಿತ್ರದ ಗೀತೆ ನಿಖಿಲ್ ಪೌಲ್ ಜಾರ್ಜ್ ಮತ್ತು ಶ್ರೇಯಾ ಘೋಷಾಲ್ ಗೀತ ಹಾಡಿದ್ದಾರೆ. ಪ್ರೀತಮ್ ಚಕ್ರವರ್ತಿಯವರ ಸಂಗೀತವಿದೆ.

ಮುಂದಿನ ಗೀತೆ ಗ್ಯಾಂಗ್ಸ್ ಆಫ್ ವಾಸೇಪುರ್ ಚಿತ್ರದ ಗೀತೆ. ಪಿಯೂಷ್ ಮಿಶ್ರಾ ಗೀತೆ ಹಾಡಿದ್ದಾರೆ, ಸ್ನೇಹ ಖಾನ್ವಾಲ್ಕರ್ ಸಂಗೀತ ನೀಡಿದ್ದಾರೆ.

3:44 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಇಶ್ಕ್ ಜಾದೆ ಚಿತ್ರದ ಗೀತೆ. ಜಾವೇದ್ ಅಲಿ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಕೌಸರ್ ಮುನೀರ್ ಅವರ ಗೀತೆಗೆ ಅಮಿತ್ ತ್ರಿವೇದಿಯವರ ಸಂಗೀತವಿದೆ.

ಮೇರೆ ಬ್ರದರ್ ಕಿ ದುಲ್ಹನ್ ಚಿತ್ರದ ಗೀತೆ ಶ್ವೇತಾ ಪಂಡಿತ್ ಮತ್ತು ಶಾಹಿದ್ ಮಲ್ಯ ಗೀತೆ ಹಾಡಿದ್ದಾರೆ. ಇರ್ಷಾದ್ ಕಮೀಲ್ ಅವರ ಗೀತೆಗೆ ಸೊಹೇಲ್ ಸೇನ್ ಅವರ ಸಂಗೀತ.

0: ಇದುವರೆಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದ ಈ ಸಮಯದ ಪ್ರಸಾರವನ್ನು ಮುಗಿಸುವ ಮುನ್ನ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂ ಬಿ ಅವರಿಂದ, 6:51 ಕೃಷಿರಂಗ, ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದವನ್ನು ಕೇಳಬಹುದು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 6:51 7:34 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಕನ್ನಡದಲ್ಲಿ ಭಾಷಣ, ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. NDA ಸರ್ಕಾರ 12 ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಕೇಳುವಿರಿ. ವಿಷಯ ವನ್ಯಜೀವನ. 9:15 ಭಾವಗೀತೆಗಳು ಸೀಮಾ ರಾಯ್ಕರ್ ಅವರಿಂದ. ರಾಷ್ಟ್ರೀಯ ನಾಟಕ ವಿಧವಾ ತಾಯಿ, ರಚನೆ ಮೂಲ ಮುನ್ಷಿ ಪ್ರೇಮ್ಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಇದುವರೆಗೂ ನಿಲಯದ ಈ ಸಂಜೆಯ ಪ್ರಸಾರದ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.
1: ಕಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಇದು ಆಕಾಶವಾಣಿ ಬೆಂಗಳೂರು ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 4:05:10. 490.1 meter ಅಂದರೆ 612 kHz, DRM ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇಂದು ಸಂಜೆ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ದಿನ, ನಮಸ್ಕಾರ.

0: सुनंदा और ये दोनों एक दूसरे को पसंद करते हैं, तो इनकी शादी करा देना सबसे अच्छी बात। आई थिंक पापा 23-24 साल के थे और मम्मी 23 साल की थी। उन दोनों में 6 महीने का ही अंतर है उम्र में, तो तब उनकी शादी हुई, 73 में शादी हुई।
1: ಸಮಾಜದಲ್ಲಿ ಬದುಕೋದು ಹೇಗೆ ಅಂತ ಹೇಳಿಕೊಟ್ಟ ನನ್ನ ತಂದೆಗೆ ಶುಭ ಕೋರ್ತೇನೆ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಸರ್, ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಪಾಪ ಕೇತೆ ಹೇ ಬಡಾ ನಮ್ ಕರೆ ಗೀತೆ ತುಂಬಾ ಅರ್ಥಪೂರ್ಣವಾಗಿದೆ. ನಮ್ಮ ತಂದೆಯವರು ತುಂಬಾ ನ್ಯಾಯ ನೀತಿ ಧರ್ಮ ಅಂತ ಹಿರಿಯರು ಕಂಡಾಗ ತಲೆಬಾಗಿ ನಡೆಯೋದನ್ನ ಕಲಿಸ್ಕೊಟ್ಟಿದ್ದಾರೆ. ಹೇಳೋದು ತುಂಬಾ ಇದೆ, ನಿಜ ಹೇಳಬೇಕು ಅಂದ್ರೆ ಅಪ್ಪ ಐ ಲವ್ ಯು ಅಪ್ಪ ಅಂತ ಮಂಗಳೂರಿನ ಮಂಗಳೇಶ್ ಸ್ವಾಮಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ತಂದೆ ಮಾಡಿದಷ್ಟ ತ್ಯಾಗಗಳನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ತನ್ನ ನಗುವನ್ನು ಮತ್ತು ತನ್ನ ಆಯಸ್ಸನ್ನು, ತಾನು ದುಡಿದ ಹಣವನ್ನು ತನಗೆ ಬಳಸಿಕೊಳ್ಳದೇ ಇರುವಂಥ ವ್ಯಕ್ತಿ ಅಪ್ಪ. ನಾವು ಜನ್ಮ ನೀಡಿದ ಮಕ್ಕಳನ್ನು ಸರಿಸಮಾನವಾಗಿ ನೋಡುವರೆ ನಿಜವಾದ ತಂದೆ ತಾಯಿಗಳು. ಜನ್ಮ ನೀಡಿದ ಮಾತ್ರಕ್ಕೆ ತಂದೆ ತಾಯಿಗಳಾಗೋದಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೂಡ ನಿಭಾಯಿಸಬೇಕು. ಅಂಥದ್ರಲ್ಲಿ ಎಲ್ಲ ಅಪ್ಪಂದರು ಕೂಡ ಸೈ ಅನ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತೇವೆ ಕೊಪ್ಪಳದಿಂದ ಮುತ್ತು ಜಲವಾದಿ ಅವರು. ನೀವು ಕೂಡ ನಿಮ್ಮ ಅಪ್ಪನಿಗೆ ಹೇಳದೆ ಉಳಿದಂತಹ ಯಾವುದಾದ್ರೂ ಮಾತುಗಳಿದ್ರೆ, ಥ್ಯಾಂಕ್ಸ್ ಹೇಳೋ ಹಾಗಿದ್ರೆ ನಮಗೆ ಸಂದೇಶಗಳನ್ನ ಕಳಿಸ್ಕೊಡ್ಬೋದು. ಖಂಡಿತ ನಾವು ಆ ಸಂದೇಶಗಳನ್ನ ಓದ್ತೀವಿ. ಈಗ ಕೇಳಿ ಸೋನು ನಿಗಮ್ ಅವರ ಕಂಠದಲ್ಲಿ ಪಾಪ ಮೇರಿ ಜಾನ್.

ಸಮಯ 4:17 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹೆತ್ತದ್ದು ಅಮ್ಮನೇ ಆದ್ರೂ ಒಳಗೊಳಗೆ ಅತ್ತದ್ದು ಅಪ್ಪ, ಹೊಟ್ಟೆ ತುಂಬಿಸಿದ್ದು ಅಮ್ಮನೇ ಆದ್ರೂ ಹೊಟ್ಟೆ ಕಟ್ಟಿ ದುಡಿದದ್ದು ಅಪ್ಪ, ಎಲ್ಲರಿಗಿಂತ ಮಿಗಿಲಾದದ್ದು ಅಮ್ಮನಾದ್ರೂ ಮಿಗಿಲೆನ್ನುವ ಪದವೇ ಸಾಲದು ಅಪ್ಪನಿಗೆ ಅಲ್ವಾ. ಮಂಡಿಕಲಿಂದ ಕೃಪಾ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನನ್ನ ತಂದೆಯವರು ನನಗೆ ತುಂಬಾ ಒಳ್ಳೆಯ ರೀತಿಯ ಸಂಸ್ಕಾರ ಮತ್ತೆ ಶಿಸ್ತನ್ನ ಕಲ್ಸ್ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಅಂದ್ರೆ ಆಕಾಶ ಅಂತ ಹೇಳಿರುವ ಮಣಿಕಾಂತ್ ಅವರು ನಿಜವಾಗಿಯೂ ಅಪ್ಪ ಅಂದ್ರೆ ಆಕಾಶ ಅಂತ ಮಣಿಕಾಂತ್ ಅವರು ಹೇಳಿದ್ದಾರೆ. ನಿಜವಾಗಿಯೂ ಅಪ್ಪನಿಗಿಂತಲೂ ವಿಶಾಲವಾದ ಮನಸ್ಸು ಯಾರದ್ದು ಇರೋದಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಐ ವಾಂಟ್ ಟು ಸೇ ಸಾರಿ ಟು ಮೈ ಅಪ್ಪ ಅಂತ ಮಮತಾ ಅವರು ನೆಟ್ಟೂರಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಅಪ್ಪನ ಕುರಿತಾದ ಎರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ 40 ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ತಂದೆಯವರು ಕೊಟ್ಟಂತ ಅಮೂಲ್ಯವಾದ ಉಡುಗೊರೆ. ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಅವರು ಸದಾ ಕೇಳೋದಕ್ಕೆ ಪ್ರೇರೇಪಿಸ್ತಾ ಇದ್ರು. ಹಾಗಾಗಿ ಇವತ್ತಿಗೂ ಕೂಡ ನಾನು ಆಕಾಶವಾಣಿಯನ್ನ ಕೇಳ್ತಾನೆ ಇದ್ದೀನಿ ಅಂತ ಸಂದೇಶ ಕಳ್ಸಿಕೊಡಿದ್ದಾರೆ. ಮಡಿಕಲಿಂದ ಕೃಪಾ ಅವರು ತುಂಬಾ ಖುಷಿಯಾಯಿತು ತಮ್ಮ ಸಂದೇಶವನ್ನ ಓದಿ. ನಿಮ್ಮ ತಂದೆಯವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಅಪ್ಪ ಅಂದ್ರೆ ಆಲದ ಮರ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಅಪ್ಪ ಅನ್ನೋದು ಅಥವಾ ವ್ಯಕ್ತಿ ಮಾತ್ರ ಅಲ್ಲ, ಅದೊಂದು ಮಹಾನ್ ಚೇತನದ ಶಕ್ತಿ. ನನ್ನ ಹೆಗಲ ಮೇಲೆ ನನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದ್ದನ್ನ ನನಗೆ ತೋರಿಸಿದಂತಹ ದೇವರು ಅಂತ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಜನ ತಂದೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಮೆಚ್ಚುಗೆಯ ಥ್ಯಾಂಕ್ಸ್ ಸಂದೇಶಗಳನ್ನ ಓದ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.
1: ಚಕೋರಂಗೆ ಚಂದ್ರಮನ ಬೆಳಗಿ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ ಇದು ಮನ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ಗೊತ್ತಾ ನಿಮ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
6: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
5: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
6: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
5: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
7: ಜನ ಕಲ್ಯಾಣಕ್ಕೆ
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಿನ್ನ ಪ್ರೀತಿ ನನಗೆ ತುಂಬಾ ಶಕ್ತಿ ಕೊಟ್ಟಿದೆ, ಹಾಗೆ ನಿಮ್ಮ ಜ್ಞಾನ ನನ್ನ ಬದುಕಿಗೆ ದಾರಿದೀಪ ಆಗಿದೆ. ತಮ್ಮೆಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಅಂತ ಡೇವಿಡ್ ನೊಬೆಲ್ ಟೇಲರ್ ಮುನಿರಬಾದ್ ಡ್ಯಾಮ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ತಂದೆಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮಗೆ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ರು. ಇದನ್ನ ಆ ಶುಭಾಶಯಗಳನ್ನು ಕೇಳಿ ತಂದೆಯಾದ ನನಗೆ ನಿಜವಾಗ್ಲೂ ಸಂತೋಷದ ಜೊತೆಗೆ ಬದುಕು ಸಾರ್ಥಕ ಅನಿಸ್ತು ಅಂತ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಪ್ಪನಿಗೆ ಏನು ಹೇಳ್ತೀನಿ ಅನ್ನೋದಾದರೆ, ನನ್ನ ಅಪ್ಪ ನನ್ನ ಹೀರೋ, ಅಪ್ಪನ ಆದರ್ಶ ಬದುಕಿಗೆ ದಾರಿದೀಪ. ಅಪ್ಪ ಅಂದರೆ ವರ್ಣಿಸಲಾಗದ ಪದ. ಅಪ್ಪ ದೈಹಿಕವಾಗಿ ಇಲ್ದಿದ್ರು ಕೂಡ ನನ್ನೊಳಗೆ ಇದ್ದಾರೆ, ನನ್ನ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ ಇದೆ. ಅಪ್ಪ ಗ್ರೇಟ್, ಅಪ್ಪನಿಗೆ ಸರಿಸಾಟಿ ಯಾರೂ ಇಲ್ಲ. ಅಪ್ಪ ಐ ಲವ್ ಯುಪ್ಪ ಅಂತ ಎಂ ಪರಶುರಾಮ್ ಪ್ರಿಯ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ವಿಶ್ವ ತಂದೆಯರ ದಿನದ ಶುಭಾಶಯಗಳು. ಸರ್, ತಂದೆ ಅನ್ನೋ ಸ್ಥಾನ ಅತ್ಯಂತ ಹಿರಿದಾದದ್ದು, ಅದನ್ನು ಯಾರು ಕೂಡ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗಿದ್ರೆ ನಮ್ಮ ಜನ್ಮ ಧನ್ಯ ಆಗುತ್ತೆ ಅಂತ ನಾಗರಾಜ್ ಕೆ ನಂಗಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಅಪ್ಪ ನಿತ್ಯ ಬೆಳಗುವಂತಹ ಸೂರ್ಯ, ಅವರಿಲ್ಲದ ದಿನ ಅಂಧಕಾರ, ಆತನ ಪ್ರೀತಿ ಮುಂಜಾನೆಯ ಕಿರಣ, ಬೈದಾಗ ಮಧ್ಯಾಹ್ನದ ಬಿಸಿಲಿನ ಅರಣ, ಅಪ್ಪ ತನ್ನನ್ನು ತಾನು ಒರೆಸಿಕೊಳ್ಳುವ ಜ್ಯೋತಿ, ಕುಟುಂಬಕ್ಕೆ ಕಣ್ಣಾಗುವ ಕಾಂತಿ ಅಂತ ಶ್ರೀಧರಯ್ಯ ಅವರು ಎಜಿಹಳ್ಳಿ

ನನ್ನ ರೇಡಿಯೋ ಬಂಧವನ್ನ ಬೆಸೆದ್ರು, ಐ ಲವ್ ಮೈ ಅಪ್ಪ ಅಂತ ಮಂಗಳಾ ಅವರು ಮೈಸೂರಿನಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿದೆ, ಟಚಿಂಗ್ ಹಾರ್ಟ್ ಟಚಿಂಗ್ ಆಗಿದೆ ಅಂತ ನೆಲಪ್ರಸಾದ್ ಅವರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ನನ್ನ ತಂದೆ ನನಗೆ ಆಧಾರ, ಅವರಿಲ್ಲದಿದ್ದರೆ ನನಗೆ ಜೀವನವೇ ಭಾರ ಅಂತ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ತಮಿಳರ ಸಂದೇಶಕ್ಕಾಗಿ. ಬಾಲ್ಯದಲ್ಲಿ ಜ್ವರ ಬಂದಾಗ ರಾತ್ರಿ ತಲೆ ನಮ್ಮ ತಲೆ ಮೇಲೆ ಕೈ ಇಟ್ಟು ಕೂತಿದ್ದು ಅಪ್ಪ. ಸೈಕಲಿಂದ ಬಿದ್ದಾಗ ಏನಾಗಲ್ಲ ಅಂತ ಎದ್ದು ನಮ್ಮನ್ನ ಎತ್ತಿ ಮಣ್ಣು ಕೊಡವಿ ಧೈರ್ಯ ತುಂಬಿದ್ದು ಅಪ್ಪ. ಬಿದ್ದಾಗ ಎತ್ತಿದ್ದು ಅಪ್ಪ, ಸ್ಕೂಲ್ ಫೀಸ್ ಕಟ್ಟಿದ್ದು ಅಪ್ಪ, ಸುಮ್ಮನೆ ಬೈದ್ರು ಕೊನೆಗೂ ತಬ್ಬಿಕೊಂಡಿದ್ದು ಅಪ್ಪ. ನನ್ನ ಮಗ ನನ್ನ ಮಕ್ಕಳು ಅಂತ ಎದೆಯುಬ್ಬಿಸಿ ಹೇಳೋದು ಯಾರು ಅಪ್ಪ ಅಲ್ವಾ. ಅಪ್ಪನಿಗೆ ನಮ್ಮದೊಂದು ನಮನ, ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೇ ಮಾತು ಆರ್ ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು, ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

0: Non-Stop Sunday. Non-Stop
1: Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಾಲ್ಕಂಟೆ 59 ನಿಮಿಷ ಆಗ್ಬಿಡುತ್ತೆ. 1 ನಿಮಿಷ ಮುಂಚೆನೆ ಬಂದು ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮಮತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಇದೀಗ ನಿಮ್ಮ ಜೊತೆಯಾಗಿ ಸೂಪರ್ ಆದ ಹಾಡುಗಳ ಜೊತೆ ಜೊತೆ ಎಲ್ಲಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕಾದ್ರೆ ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡೋದಕ್ಕೂ ರೆಡಿ ಆಗ್ರಿ. 9484801001 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬರ್ಲಿ, ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಮೂಲಕ ಕೇಳ್ತಾರೆ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 5:15. ಇದೀಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತ ಸಮಯ ಆಗಿದೆ. ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಸಂತೋಷಿ ಶಶಿಧರ್ ಕುಸುರ್ ಹೇಳುವ ಆತ್ಮೀಯ ಶುಭ

0: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
2: ಹೌದಾ?
3: RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: 1981 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆತ್ಮೀಯ ಕೇಳುಗರೆ, ಇದೀಗ ಆಲಿಸಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮ. ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಅಥವಾ 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಆತ್ಮೀಯರೇ, ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ವಿಶ್ವ ಅಪ್ಪಂದಿರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಕೇಳುಗರು ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನಮಸ್ತೆ, ಆಕಾಶವಾಣಿ ವಿಜಯಪುರ.
5: ವಿಜಯಪುರ ಪ್ರಮುಖ ಕುಲಗಣ ಮಾತಾಡ್ತಿದ್ರು ಮೇಡಮ್.
4: ಫಸ್ಟ್ ಕಾಲರ್ ನೀವೇ.
5: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
4: ಜಗತಿ ಅವರು ಮಾಡ್ತಿದ್ರು, ಸುಧೀಂದ್ರ ಜಗತಿ ಅವರು, ಅವ್ರಿಗೆ ಸಿಗ್ತಾ ಇತ್ತು, ಈ ಸಲ ನಿಮಗೆ ಸಿಕ್ಕಿದ್ರು.
5: ಮೇಡಮ್ ಫ್ರೆಂಡ್ ಅವರು, ಮೇಡಮ್ ಫ್ರೆಂಡ್ ಅವರು.
4: ಹೌದ್ರಾ? ಓಕೆ, ಮಾತಾಡಿ
5: ಮೇಡಮ್. ಇವತ್ತು ವಿಷಯ ಏನ್ ಕೊಟ್ಟಿದ್ರು ಮೇಡಮ್?
4: ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಇದೆ. ವಿಶ್ವ ಅಪ್ಪಂದಿರ ದಿನ ಇದೆ ಇವತ್ತು.
5: ಎರಡೂ ಇದೆ ಮೇಡಮ್, ಎರಡೂ ಇದೆ ಮೇಡಮ್.
4: ಮಾತಾಡಿ.
5: ಯೋಗ ಅಂದ್ರೆ ಮೇಡಮ್ ಕೂಡುವಿಕೆ ಅಂತಾರೆ ಮೇಡಮ್. ಯೋಗ, ಇದು ಯೋಗದ ಹಿನ್ನೆಲೆ ಅಂದ್ರೆ ಭಾರತೀಯ ತತ್ವಜ್ಞಾನ ಪ್ರಕಾರ ಸಾಂಖ್ಯ ದರ್ಶನ, ಯೋಗ ದರ್ಶನ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಮೀಮಾಂಸು ದರ್ಶನ ಮತ್ತು ವೇದಾಂತ ದರ್ಶನಗಳೇ ಯೋಗ. ಯೋಗದಲ್ಲಿ 84 ಆಸನಗಳಿವೆ ಮೇಡಮ್. ಇವುಗಳ ರೂಪಾಂತರ ಅಗಣಿತವಾಗಿದೆ ಮೇಡಮ್. ದೈನಂದಿನ ಅಭ್ಯಾಸಕ್ಕೆ 16 ಯೋಗಾಸನಗಳು ಸಾಕು ಮೇಡಮ್.
4: ದೈನಂದಿನಕ್ಕೆ 16 ಆಸನಗಳು ಸಾಕು ಅಂತ ಹೇಳ್ತೀರಾ?
5: ಸಾಕು ಮೇಡಮ್.
4: 84
5: 84 ಅದು ಆರಂಭಿಕದಲ್ಲಿ 21 ಆಸನ ಕಲಿಸ್ತಾ ಇದ್ರು ಮೇಡಮ್. ಇದು ಯೋಗ ಅಂದ್ರೆ ಮೇಡಮ್ ಮಾನಸಿಕ ಇದು ಸ್ಟ್ರೆಸ್ ಬರ್ತಲ್ಲ, ಒತ್ತಡ ಅಂತ ಹೇಳ್ತೀವಲ್ಲ ಮೇಡಮ್, ಶಾಂತಿ. ಆಮೇಲೆ ದೇಹದಲ್ಲಿ ಕೆಲವೊಂದು ಇದಕ್ಕೆ ಯೋಗ ಅವಶ್ಯಕತವಾಗಿದೆ ಮೇಡಮ್. ಯೋಗಾಸನ ಅಷ್ಟಾಂಗಗಳು ಪ್ರಮುಖವಾಗಿ, ಯಮ ಎಂದರೆ ಇಂದ್ರಿಯ ನಿಗ್ರಹ, ನಿಯಮ ಎಂದರೆ ಶುದ್ಧತೆ, ಸಂತುಷ್ಟಿ, ಸಂಯಮ, ಅಧ್ಯಯನ ಮತ್ತು ಶರಣಾಗತಿ ಇವೆಲ್ಲ ಬರ್ತವೆ ಮೇಡಮ್ ಇದರಲ್ಲಿ. ಯೋಗ ಮುದ್ರೆಗಳು ಬರ್ತವೆ ಮೇಡಮ್, ಈ ಕೈಯಿಂದ ಮಾಡ್ತೀವಲ್ಲ ಮೇಡಮ್.
4: ಹೌದು ಹೌದು.
5: ಜ್ಞಾನ ಮುದ್ರೆ, ಚಿನ್ಮುದ್ರೆ, ವಾಯು ಮುದ್ರೆ, ಪೃಥ್ವಿ ಮುದ್ರೆ, ಸೂರ್ಯ ಮುದ್ರೆ, ಜಲ ಮುದ್ರೆ, ಆದಿ ಮುದ್ರೆ. ಇದರಲ್ಲಿ ಓಂಕಾರ ಅಂತೂ ಬರುತ್ತೆ ಮೇಡಮ್, ಗಾಯತ್ರಿ ಅಂತ ನಮ್ಮ ಫಸ್ಟ್ ಓಂಕಾರ ಅಂತ ಸನಾತನ ಧರ್ಮದಲ್ಲಿ ಬರುತ್ತೆ ಮೇಡಮ್. ಓಂಕಾರ ಅಂತ ನಮ್ಮ ಉಸಿರು ಐತಿ, ಉಸಿರು ಬಿಡ್ತೀವಲ್ಲ ಮೇಡಮ್, ಇದು ಯೋಗದ ಒಂದು ಭಾಗನೇ ಮೇಡಮ್ ಇದು. ಆಮೇಲೆ ಇದರಲ್ಲಿ ಮೇಡಮ್ 15 ಯೋಗ ಮುದ್ರೆಗಳು ಬರ್ತಾವ. ಸೂರ್ಯ, ಜ್ಞಾನ, ಪೃಥ್ವಿ, ಚಿನ್ಮಯ, ಯೋನಿ, ಹಾಕಿನಿ, ಶಾಂಬಲ, ಅಭಯ, ಅಪಾನ, ವಾಯು, ವರುಣ, ಗಣೇಶ, ಶೂನ್ಯ, ಪ್ರಾಣ, ರುದ್ರ.

0: ಮೇಡಮ್.
1: ಓಕೆ,
0: ಆಮೇಲೆ ಇನ್ನೊಂದು,
1: ನೀವು 16 ಆಸನಗಳನ್ನು ಮಾಡ್ತೀರಾ ಅಥವಾ 84 ಆಸನಗಳನ್ನು ಮಾಡ್ತೀರಾ ಅಂತ
0: ಮೇಡಮ್
1: ಕೇಳಬಹುದಾ? ತಪ್ಪಾಗಿ
0: ಕೇಳ್ಬೋದು
1: ಭಾವಿಸಬೇಡಿ.
0: ಮೇಡಮ್, ಒಂದೇ ಎರಡು ಮಾಡ್ತೀನಿ ಮೇಡಮ್, ಅಷ್ಟು ಪೂರ್ಣವಾಗಿ
1: ಸೂರ್ಯ
0: ಮಾಡಲ್ಲ
1: ನಮಸ್ಕಾರ
0: ಮೇಡಮ್.
1: ಸಾಕು ಅಂತ ಹೇಳ್ತಾರೆ, ತಮ್ಮ ಅಭಿಪ್ರಾಯ?
0: ಏನು ಮೇಡಮ್,
1: ಸೂರ್ಯ ನಮಸ್ಕಾರ ಒಂದು ಅಂದರೆ 12 ಆಸನ,
0: ಇಲ್ಲ ಮೇಡಮ್,
1: 12 13
0: ಸೂರ್ಯ
1: ಆಸನಗಳ.
0: ನಮಸ್ಕಾರ ಅದು ಶ್ರೇಷ್ಠ ಮೇಡಮ್. ಈ ವಜ್ರಾಸನ ಅಂತ ಹೋದ್ರೆ ಮೇಡಮ್, ಒಂಟು ಕಾಲದಿಂದ ಹೋಗ್ತಾರಲ್ಲ ಮೇಡಮ್, ಅದನ್ನು ಆಸನ ಯೋಗವಾಗಿ ಬರುತ್ತೆ ಮೇಡಮ್. ಅದು ಇದು 2,000 ವರ್ಷಗಳ ಹಿಂದಿನ ಯೋಗ ಮೇಡಮ್, ಇದು ನಮ್ಮ ಕಡೆ ಮೇಡಮ್. ಅಂದ್ರೆ ಪತಂಜಲಿ ಮಹರ್ಷಿಗಳು ನಮ್ಮ ತಗೊಂಬಂದಿದ್ದಾರೆ ಮೇಡಮ್ ಇದನ್ನ. ಈಗ ನಾವು ಆಚರಿಸೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರಧಾನಮಂತ್ರಿಯವರು 2014ರಿಂದ ಯೋಗ ದಿನಾಚರಣೆ ಮಾಡ್ತಾ ಇದ್ರು, 5 ಜೂನ್ 21 ಮೇಡಮ್, ಇವತ್ತಿನ ದಿವಸ ಮೇಡಮ್.
1: ಹೌದು ಹೌದು.
0: ಆಮೇಲೆ ಇದರಲ್ಲಿ ಮೇಡಮ್ ಏನಾಗಿದೆ, ಆರೋಗ್ಯ ಕೇಂದ್ರ ಯೋಗ, ಥೆರಪಿಟಿಕ್ ಯೋಗ, ಆಮೇಲೆ ಕಾರ್ಪೊರೇಟ್ ಯೋಗ, ಡಿಜಿಟಲ್ ಯೋಗ, ಮೈಂಡ್ಫುಲ್ ಯೋಗ, ಕ್ರೀಡಾ ಯೋಗ, ಗರ್ಭ ಮಕ್ಕಳ ಯೋಗ, ಗರ್ಭ ಸಂಸ್ಕಾರ.
1: ಗರ್ಭ ಸಂಸ್ಕಾರ
0: ಅಂದ್ರೆ ಈಗೆಲ್ಲ ಬರುತ್ತೆ ಮೇಡಮ್. ಈಗ ಇದು ಲಾಸ್ಟ್ ಇನ್ನೊಂದು ಹೇಳ್ತೀನಿ ಮೇಡಮ್, ಬೇರೆಯವ್ರಿಗೆ ಅವಕಾಶ ಕೊಡು ಮೇಡಮ್. ನಾನು
1: ಹೇಳಿ ಬೇಗ.
0: ಶ್ರೀಕೃಷ್ಣ ಸೋದರಿ ಸುಭದ್ರೆ ತಾಯಿಯಾಗಿರುತ್ತೆ ಮೇಡಮ್. ಅವ ತಾನು ಸೋದರಿಯನ್ನು ಜಗತ್ ಪ್ರಸಿದ್ಧವಾಗಿ ಮಾಡಬೇಕೆಂಬ ಕೃಷ್ಣನ ಆಸೆ ಆಗಿತ್ತು ಮೇಡಮ್. ಪ್ರತಿದಿನ ಮುಂದೆ ಒಳ್ಳೆದನೆ ಹೇಳುತ್ತಾ, ಒಳ್ಳೆದನೆ ಆಡುತ್ತಾ ಮತ್ತು ವ್ಯವಸ್ಥೆ ಮಾಡಿದ ಮತ್ತು ವೇದಗಳನ್ನು ಶ್ಲೋಕನ ಪಡಿಸಲಾಗುತ್ತಿತ್ತು. ಇದಕ್ಕೆ ಗರ್ಭ ಸಂಸ್ಕಾರ ಎನ್ನುತ್ತಾರೆ ಮೇಡಮ್. ಅಂದ್ರೆ ಏನ ಮೇಡಮ್, ಯಾರೇ ಪ್ರೆಗ್ನೆಂಟ್ ಇದ್ದಾಗ ಒಳ್ಳೆ ಮಾತುಗಳು, ಒಳ್ಳೆ
1: ಸಂಗೀತ, ಹೇಳೋದ್ರಿಂದ
0: ಒಳ್ಳೆ
1: ಮಕ್ಕಳು ಜನಿಸ್ತಾರೆ ಅನ್ನೋ ನಂಬಿಕೆ,
0: ಒಳ್ಳೆ ಜನಿಸ್ತಾರೆ ಅಂತ ಒಂದು ಪುರಾಣದಲ್ಲಿ ಬಂದಿದೆ ಮೇಡಮ್.
1: ಹೌದು ಹೌದು ಹೌದು.
0: ಆಮೇಲೆ ಅಪ್ಪಾಂತರ ದಿನ ಮೇಡಮ್
1: ಹೇಳಿ.
0: ಹಲೋ ಮೇಡಮ್.
1: ಹಾ,
0: ಅಪ್ಪಾಂತರ ದಿನ ಮೇಡಮ್, ಅಪ್ಪ ಅಪ್ಪ ಬದಲಾಗಿದ್ದಾರೆ ಮೇಡಮ್. ಈಗ ಹಣ ಕಳಿಸಿ ಕುಟುಂಬವನ್ನು ನಿರ್ವಹಿಸುವುದು ಅಲ್ಲ ಮಾತ್ರ ಅಲ್ಲ ಮೇಡಮ್, ಅಡುಗೆ ಮನೆಯಲ್ಲಿ ತಿಂಡಿ ಅಡುಗೆ ಸೇಕರಿಸು, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು, ತರಕಾರಿ ತೊಳೆದು, ಮನೆ ಶುಚಿಗೊಳಿಸು, ಹೀಗೆಲ್ಲ ಮನೆ ಒಳಗೆ ಕೆಲಸ ಮಾಡಕ್ ಮೇಡಮ್.
1: ಹಂಗಾಗಿದಾರಂತೀರ?
0: ಇಲ್ಲ ಮೇಡಮ್, ಮಕ್ಕಳಿಗೆ ಮಕ್ಕಳೊಂದಿಗೆ ಈಗ ಏನಾಗಿದೆ, ಮಕ್ಕ 18 ವಯಸ್ಸಾದ ಮಕ್ಕಳು ಆದ್ಮೇಲೆ ಮೇಡಮ್ ಅವ್ರ ಜೊತೆ
1: ಸ್ನೇಹಿತರ ತರ ಇರಬೇಕು,
0: ಸ್ನೇಹಿತರ ತರ ಮಾಡ್ಬೇಕು.
1: ಹೌದು ಹೌದು.
0: ಅವ್ರ ಮಕ್ಕಳೊಂದು ಮುಖ ಕೊಟ್ಟು ಮಾತಾಡ್ಬೇಕು ಮೇಡಮ್. ಅವ್ರ ಜೊತೆ ಮಾತಾಡಕ್ ನಾವು ಮೊಬೈಲ್ ನೋಡುದು, ಬೇರೆ ಏನ್ ನೋಡುದು ಮಾಡಬಾರ್ದು ಮೇಡಮ್.
1: ಹೌದು ಖಂಡಿತ.
0: ಇವರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಮೇಡಮ್.
1: ಹೌದು ಹೌದು.
0: ಅವ್ರ ಸಹಜ ನಾವು ಸಲಹೆ ಕೊಡಬಹುದು, ಸೂಚನೆ ಕೊಡಬಹುದು. ಅವ್ರಿಗೆ ಪ್ರಶ್ನೆ ಕೇಳಿಕೆ ನಾವು ಬರೋದಲ್ಲ ಮೇಡಮ್, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಕೇಳ್ಕೊಂಡು ಅವ್ರಿಗೆ ಹೇಳಬೇಕು ನಾವು. ಅಪ್ಪ ಎನ್ನುವುದು ಅಧಿಕಾರಿ ಇಲ್ಲ ಮೇಡಮ್, ಅದು ಹಕ್ಕು ಚಲಾಯಿಸಬಾರ್ದು ಮೇಡಮ್.
1: ಹೌದು.
0: ನಾವು ಏನು ಹಿಂದಕ್ಕೆ ನಾವು ಏನೋ ಮಾಡ್ತೀವಿ ಅಂದ್ರೆ ಮೊದಲು ನಾವು ಇದ್ದಾಗ ಏನಿಗೆ ಮಾಡಿ ಅದನ್ನ ಏನು ಹೇಳಬಾರ್ದು, ಸಾಧನೆಗಳನ್ನು ಹೇಳಬಾರ್ದು ಮೇಡಮ್. ಮಕ್ಕಳು ನಮ್ಮ ಸೋದರಗಳನ್ನು ಅಪಮಾನಗಳನ್ನು ಹೇಳ್ಕೋಬೇಕು ಮೇಡಮ್, ಅದನ್ನ ಎದುರಿಸೋ ಧೈರ್ಯ ಅವರಲ್ಲಿ ಬರಬೇಕು ಮೇಡಮ್.
1: ಬರಬೇಕು, ಆ ತರ ಬೆಳೆಸ್ಬೇಕು ನಾವು ಮಕ್ಕಳು,
0: ಬೆಳೆಸ್ಬೇಕು ಮೇಡಮ್.
1: ಓಕೆ, ಧನ್ಯವಾದ ಪ್ರಮೋದ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ತೆ.
1: ಆಕಾಶವಾಣಿ ವಿಜಯಪುರ. ನಮಸ್ತೆ. ಸುರುಗಿಹಳ್ಳಿಯಿಂದ ಬಸವರಾಜ್ ಅವರು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಾತಾಡ್ತೀರಾ ಬಸವರಾಜ್ ಅವರೇ?
2: ಹ್ಞೂ ಮೇಡಮ್,
1: ಮಾತಾಡಿ.
2: ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ ಮೇಡಮ್ ಎಲ್ಲರಿಗೂ.
1: ತಮಗೂ
2: ದಿನಾಚರಣೆ ಶುಭಾಶಯ ಮೇಡಮ್.
1: ಓಕೆ, ತಮಗೂ ಶುಭಾಶಯ
2: ದಿನಾಚರಣೆ ಮೇಡಮ್.
1: ಹಾ,
2: ಇವತ್ತ 2014 ಇಟ್ಕೊಂಡು ಮೇಡಮ್, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಬಿಡಕ್ರಿ, ಯೋಗ ದಿನಾಚರಣೆ ಜೂನ್ 21ರಂದು ಆಚರಣೆ ಮಾಡ್ಕೊಂಡು ಬಂದಿದ್ರು ಮೇಡಮ್. ಇವತ್ತು ನಮ್ಮ ಹೆಮ್ಮೆ ಪ್ರಧಾನಿಗಳವ್ರಿ, ಪಶ್ಚಿಮ ಬಂಗಾಳ ಕಲ್ಕತ್ತಾದಲ್ಲಿ ಇವತ್ತು ಯೋಗ ಮಾಡೋರ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ ಮೇಡಮ್. ಅವರು ಹಳ್ಳಿಗಳಲ್ಲಿ ಯೋಗ ಮಾಡೋದು ಅತ್ಯಂತ ಕಡಿಮೆ ಮೇಡಮ್. ಅವತ್ತರಿ ಮಾಡ್ಕೊಂಡು
1: ಅವರು ಹೊಲಗಳಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಅದೇ ಅವ್ರಿಗೆ ದೇಹ ಪರಿಶ್ರಮ ಆಗ್ಬಿಡುತ್ತೆ.
2: ಹಳ್ಳಿಗಳಲ್ಲಿ ಗೊತ್ತಿಲ್ಲ ಮೇಡಮ್ ಅಷ್ಟಂದ್ರೆ, ವ್ಯಾಯಾಮ ಮಾಡ್ತಾರೆ ಮೇಡಮ್, ಹೊಲಕ್ಕೆ ಹೋಗ್ತಾರೆ, ಗದ್ದೆಗಳಿಗೆ ಹೋಗಿ ಕೆಲಸ ಮಾಡ್ತಾರೆ ಮೇಡಮ್, ಅದ್ರ ತರ ಯೋಗನೇ ಸರ್ ಮೇಡಮ್.
1: ಅದೇ ಹೇಳಕ್ ಬಂದೆ ನಾನು.
2: ಹ್ಞೂ ರೀ ಮೇಡಮ್.
1: ಹಾ, ದೇಹವನ್ನ ದಣಿಸ್ತಾರಲ್ಲ ಅದೇ ಯೋಗ.
2: ಅದೇ ಯೋಗ ರೀ, ವ್ಯಾಯಾಮ ಮಾಡಿದ್ರಿ ಆ ಕಡೆ ಕ್ರಿಯಾಡ್ತಿರ್ತಾರೆ ಮೇಡಮ್ ಅವರು, ಅವ್ರಿಗೆ ಕೂಡ ಯೋಗದ ಒಂದು ಪರಿಶೀಲನೆಯೊಳಗೆ ಅವರು ಮಾಡ್ತಿರ್ತಾರೆ ಮೇಡಮ್.
1: ಓಕೆ,
2: ಕೆಲವೊಂದು ಯೋಗ ಗುರುಗಳ ಮುಖಾಂತರವಾಗಿ ಕರೀತಾರೆ ಮೇಡಮ್ ಅವರು. ಹೇಳಿದ್ರು ಮೇಡಮ್, 84 ಯೋಗಗಳು
1: ಕುಲಕರ್ಣಿ ಅವರು ಹೇಳಿದ್ರು.
2: ಎರಡು ಮೂರು ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೇಡಮ್, ಮಾನಸಿಕ ಒತ್ತಡದಿಂದ ನಾವು ಕಡಿಮೆ ಬರ್ತೀವಿ ಮೇಡಮ್.
1: ಓಕೆ,
2: ಯೋಗ ವ್ಯಾಯಾಮದಿಂದ ಮನುಷ್ಯನ ಮಾನಸಿಕ ಒತ್ತಡದಿಂದ ನಾವು ದೂರ ಇರ್ಬೋದು, ಸಾಧ್ಯ ಆಗ್ತದೆ ಮೇಡಮ್, ಆರೋಗ್ಯ ಚೆನ್ನಾಗಿ ಆಯುಷ್ಯ ಆಗ್ಬೋದು.

0: ಮಗನಿಗೆ.
1: ಹ್ಮ್
0: ಅಲ್ಲಿ ಅಪ್ಪಂದ ದಿನಾಚರಣೆ ಮೇಡಮ್ ಹೇಳ್ತಾರೆ.
1: ಹ್ಮ್
0: ಹತ್ತು ದೇವರನ್ನು ಪೂಜಿಸಿಕೊಂಡು ಎಷ್ಟು ತಾಯಿ ತಂದೆಯನ್ನು ಪೂಜಿಸಿಕೊಂಡು ಮೇಡಮ್ ಹೇಳ್ತಾರೆ.
1: ಖಂಡಿತ
0: ವಯಸ್ಸಾಗಿದ್ದಾರೆ ಮೇಡಮ್, ನಮ್ಮ ತಂದೆ ತಾಯಿಗಳಿಗೆ ಅವರಿಗೆ ನಾವು ಕಾಪಾಡ್ಕೊಂಡು ಹೋಗೋದು ಬಹಳ ದೊಡ್ಡದು ಮೇಡಮ್.
1: ಅವರೇ ನಮ್ಮ ದೇವರು,
0: ನಮ್ಮ ದೇವರು ಮೇಡಮ್ ಹೇಳ್ತಾವ್ರೆ. ವಯಸ್ಸಾಗಿದ್ದಾರೆ ಮೇಡಮ್, ನಮ್ಮ ಸಲ ಸಾಕಷ್ಟು ತೊಂದರೆ ಅನುಭವಿಸಿ ಮೇಡಮ್ ದುಡಿದು ನಮ್ಗೆ ಎಲ್ಲ ಆಸ್ತಿ ಆಸ್ತಿ ಅಂತಸ್ತುಗಳು ಮಾಡಿಟ್ಟಿದ್ದಾರೆ ಮೇಡಮ್.
1: ಹೌದು ಹೌದು,
0: ಅವ್ರು ವಯಸ್ಸಾದ್ರೆ ಅವ್ರು ನೋಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಮೇಡಮ್ ಹೇಳ್ತಾರೆ.
1: ಹೌದು ಖಂಡಿತ,
0: ಅಪ್ಪಂದ ದಿನ ಸೇರಿದ್ರೆ ಅವ್ರು ನಮ್ಮ ನೋಡ್ಕೊಂಡು ಹೋಗೋದ್ರೆ ಮೇಡಮ್, ನಾವು ಅವರನ್ನು ಗೌರವಿಸೋದು ಬಹಳ ಮುಖ್ಯವಾಗಿದೆ ಮೇಡಮ್.
1: ಹೌದು ಕರೆಕ್ಟ್.
0: ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೇಡಮ್ ಹೇಳ್ತಾರೆ ಹಿರಿಯರನ್ನ ಅಗೌರವ ತೋರಿಸಿದಂತ ಜಾಸ್ತಿ ಆಗಿಬಿಡುತ್ತೆ ಮೇಡಮ್ ಸರ್, ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಮೇಡಮ್ ಇವತ್ತು. ಯಾಕಂದ್ರೆ ವಯಸ್ಸಾದ್ರು ಮೇಡಮ್ ಅವ್ರು ಕಡಿಮೆ ಆಗ್ಬಿಟ್ಟಿದ್ರು ಮೇಡಮ್, ಅವಾಗ ಇವ್ರು ಎತ್ತಾಗ್ಬಿಟ್ಟಿದ್ರೆ ಮೇಡಮ್ ಅವ್ರು ಗೌರವ ಕೂಡ ಕಡಿಮೆ ಆಗಿದೆ. ಯಾರು ಕೂಡ ತಂದೆ ತಾಯಿ ಯಾವತ್ತೂ ಮರಿಬಾರ್ದು ಮೇಡಮ್, ಅವರು ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಇರ್ತಾರೆ ಮೇಡಮ್ ಅವರು, ಅವ್ರ ವಯಸ್ಸಾದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಯಸ್ಸು ಎಲ್ಲರೂ ಬರುತ್ತೆ ಮೇಡಮ್ ಅವ್ರು.
1: ಹೌದು
0: ಹೌದು ಬರ್ತದೆ ಮೇಡಮ್,
1: ಹೌದು ಖಂಡಿತ
0: ಗೌರವ ಇಟ್ಟುಕೊಂಡು ಅಂದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ನೋಡೋದ್ರೆ ಮೇಡಮ್ ಮುಂದಿನ ಮಕ್ಕಳು ಕೂಡ ನಮ್ಮ ನೋಡ್ತಾ ಭಾವನೆ
1: ಇಟ್ಟು
0: ಅವ್ರಿಗೆ ನಾವು ಬಹಳ ಜಾಗ್ರತೆ ನೋಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಮೇಡಮ್.
1: ಹೌದು ಹೌದು ಹೌದು,
0: ಪ್ರತಿಯೊಬ್ಬರು ಪಾಲಿಸ್ಬೇಕು ಮೇಡಮ್.
1: ಓಕೆ, ಧನ್ಯವಾದ ಬಸವರಾಜ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ತೆ,
1: ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ.

0: ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ.
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತದ ಪ್ರಾಚೀನ ಪರಂಪರೆಯಾದ ಯೋಗವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣವಾದ ಈ ದಿನವನ್ನು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಜೂನ್ 21 ಆಚರಿಸಲಿಕ್ಕೆ ಘೋಷಣೆ ಮಾಡಿತು. ಜೂನ್ 21 ವಿಶೇಷತೆಯ ಪ್ರಮುಖ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋದಾದರೆ, ಆರೋಗ್ಯ ಮತ್ತು ದೈಹಿಕ ಸಮತೋಲನ. ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಯೋಗದ ಮಹತ್ವವನ್ನು ಸಾರಲಾಗ್ತದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಸ್ತಾವನೆಯ ಮೇರೆಗೆ ಡಿಸೆಂಬರ್ 2014 ವಿಶ್ವಸಂಸ್ಥೆಯು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಂತ ಘೋಷಣೆ ಮಾಡಿತು. ಮೊದಲ ಬಾರಿಗೆ 2015 ಈ ದಿನವನ್ನು ಆಚರಣೆ ಮಾಡಲಾಯಿತು. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ಉದ್ದವಾದ ದಿನವಾಗಿದೆ ಇವತ್ತು. ಈ ದಿನದಂದು ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಹೆಚ್ಚು ಸಮಯ ಬೀಳೋದ್ರಿಂದ ಪ್ರಕೃತಿಯಲ್ಲಿ ಸಕಾರಾತ್ಮಕ ಶಕ್ತಿ ಇರ್ತದೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಭಾರತೀಯ ಪುರಾಣಗಳ ಪ್ರಕಾರ ಶಿವನು ತನ್ನ ಮೊದಲ 7 ಶಿಷ್ಯರಿಗೆ ಯೋಗದ ಜ್ಞಾನವನ್ನು ನೀಡಲಿಕ್ಕೆ ಇದೇ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಂತೆ ಅಂತ ಕೂಡ ಹೇಳಲಾಗ್ತದೆ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:18:16

0: ಅಪ್ಪ ಅಂದ್ರೆ ಬದುಕಿನ ದಾರಿದೀಪ ಮತ್ತೆ ಧೈರ್ಯದ ಸಂಕೇತ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ಹಂಪಣ್ಣ ಮಸೂತಿ ವಿಜಯಪುರದಿಂದ.
0: ಹಂಪಣ್ಣ ಮಸೂತಿಯವರು,

0: ತರ್ತೀರಾ?
1: ಹಾ ಮಾತಾಡ್ತಾರೆ.
0: ಮಾತಾಡಿ.
1: ಇದು ನೋಡ್ರಿ, ಯೋಗ ಮಾಡುದು ಮನುಷ್ಯನ ಶರೀರ ಬಾಳ ಅಚ್ಚುಕಟ್ಟಾಗಿರ್ತೈತಿ. ಆಮೇಲೆ ಶರೀರ ಭಾಗ್ಯಕ್ಕಿಂತ ಬೇರೆ ಯಾವುದು ಇಲ್ರಿ. ನಮ್ಮ ಶರೀರ ಚಲೋ ಇತ್ತಪ್ಪ ಅಂದ್ರೆ ಮಾಡ್ಬೋದು.
0: ಹೌದು.
1: ದಿನನಿತ್ಯ ಯೋಗ ಮಾಡೋರಿಂದ ಉತ್ತಮ. ಹಿರಿಯರಾಗ್ಲಿ ಯಾವ್ದಾಗ್ಲಿ ಅದ್ರಾಗ ಯಾವತ್ತು ಈಗ ಯೋಗ ಮಾಡೋದ್ರಿಂದ ಪತ್ರೆ ಎಲ್ಲ ಕಮ್ಮಿ ಇರ್ತಾರೆ. ಯೋಗ ಮಾಡುದು ಬಹಳ ಇದೆ.
0: ಹೌದು.
1: ಯೋಗದಿಂದ ದಿನನಿತ್ಯದ ಕೆಲಸಗಳು ಮಾಡಿದ್ರೆ ಚೈತನ್ಯ ಇರುತ್ತದೆ.
0: ಹೌದು, ಚೈತನ್ಯ ಇರುತ್ತೆ. ಹೌದು, ಖಂಡಿತ. ಇಡೀ ದಿನ ಚೈತನ್ಯವಾಗಿರ್ತೀವಿ ನಾವು.
1: ಇರ್ತೀರಿ ಮುಂಜಾನೆ ಒಂದು ಅರ್ಧ ತಾಸು ಯಾಕಾಗಲಕ್ಕೂ ಯೋಗ ಮಾಡ್ಬೇಕ್ರಿ.
0: ಹೌದು ಹೌದು.
1: ಅವ್ರಿಗೆ ಎಷ್ಟು ಸಮಯ ಸಿಗುತ್ತೆ ಅದನ್ನ ನೋಡ್ಕೊಂಡು ಯೋಗ ತಪ್ಪಿಸ್ಬಾರ್ದು. ಯೋಗ ಮಾಡೋದ್ರಿಂದ ಬಹಳ ನಮ್ಮ ಶರೀರದ ಅದೃಷ್ಟವಂತ ಆಗತ್ತೆ. ಮತ್ತೆ ನಾವು ತಿನ್ನೋದ್ರಲ್ಲಿ ಒಂದು ಹೆಚ್ಚಿನ ಮ್ಯಾಗೆ ತಿನ್ಬೇಕು ಪದಾರ್ಥಗಳನ್ನು ತಿನ್ಬೇಕು.
0: ಓಕೆ.
1: ಹಾ, ಯಾಕಂದ್ರೆ ಈ ಕೊಬ್ಬು
0: ಆರೋಗ್ಯ ಇದ್ರೇನೆ ಎಲ್ಲಾನು ಅಂತ ಹೇಳ್ತಾ ಇದ್ದೀರಿ. ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಯೋಗ ಮಾಡುವ ಮೂಲಕ ಅಂತ ಹೇಳ್ತಾ ಇದ್ದೀರಿ ಹಂಪಣ್ಣ ಮಸೂದಿಯವರೇ.
1: ಹೌದ್ರಿ, ಆ
0: ಹಾ
1: ತರ ಇರ್ಬೇಕು. ಯಾಕಂದ್ರೆ ಇದು ನಮ್ಮ ಶರೀರ ಚಲೋ ಇತ್ತಂದ್ರೆ ಏನ್ ಬೇಕಾದ್ರೂ
0: ಹೌದು,
1: ಮಾಡ್ಬೋದು. ಶರೀರ
0: ಖಂಡಿತ.
1: ಮುಖ್ಯ ರೀ.
0: ಹೌದು ಹೌದು ಹೌದು.
1: ಈಗ ಶರೀರ ಚಲೋ ಇಲ್ಲ, ನಾವು ಏನ್ ಬೇಕಾದ್ರೂ ಮಾಡಕ್ ಹೋದ್ರು ಬರಂಗಿಲ್ರಿ.
0: ಹೌದು ಹೌದು.
1: ಸಲ ನಮ್ಮ ಶರೀರವನ್ನೇ ನಾವು ಗಟ್ಟಿಮುಟ್ಟಾಗಿ ಇಟ್ಕೋಬೇಕ್ರಿ.
0: ಮೊದಲು ಶರೀರ ಗಟ್ಟಿಮುಟ್ಟಾಗಿರ್ಬೇಕು.
1: ಹಾ, ಶರೀರ ಗಟ್ಟಿಮುಟ್ಟಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬಹುದು, ಏನ್
0: ಹೌದು
1: ಬೇಕಾದ್ರೂ ಮಾಡಬಹುದು. ನಮ್ಮ ನಿತ್ಯದ
0: ಹೌದು
1: ಚಟುವಟಿಕೆಗಳಲ್ಲಿ ಏನೂ ತೊಂದರೆ ಆಗಂಗಿಲ್ಲ.
0: ಹೌದು. ಬರೀ ಹಣನೇ ಮುಖ್ಯ ಅಲ್ಲ, ಮೊದಲು ಆರೋಗ್ಯ ಮುಖ್ಯ.
1: ಆರೋಗ್ಯ ಮುಖ್ಯ.
0: ಹಾ.
1: ಆರೋಗ್ಯ ಮುಂದೆ
0: ಓಕೆ
1: ಆರೋಗ್ಯನ ಅಂತ ಹೇಳ್ತೀವಿ.
0: ಓಕೆ, ಧನ್ಯವಾದ ಹಂಪಣ್ಣವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಓಕೆ, ನಮಸ್ಕಾರ.

0: ಆತ್ಮೀಯರೇ, ಇವತ್ತು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಹಾಗೆಯೇ ವಿಶ್ವ ಅಪ್ಪಂದಿರ ದಿನ ಮತ್ತೊಂದಿದೆ, ಅದು ವಿಶ್ವ ಜಿರಾಫೆ ದಿನ ಅಂತ. ಪ್ರತಿ ವರ್ಷ ಜೂನ್ 21ರಂದೇ ಆಚರಣೆ ಮಾಡಲಾಗ್ತದೆ ಇದನ್ನು. ವರ್ಷದ ಅತಿ ಉದ್ದನೆಯ ದಿನವಾದ ಜೂನ್ 21ರಂದೇ ಭೂಮಿಯ ಮೇಲಿನ ಅತಿ ಎತ್ತರದ ಪ್ರಾಣಿಯಾದ ಜಿರಾಫೆಗಳನ್ನು ಗೌರವಿಸಲಿಕ್ಕೆ, ಹಾಗೆಯೇ ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ದಿನವನ್ನು ಮೀಸಲಿಡಲಾಗಿದೆ. ಅತಿ ಉದ್ದನೆಯ ದಿನದ ಆಚರಣೆ. ಜಿರಾಫೆ ಕೂಡ ಪ್ರಾಣಿ ಕೂಡ ಸಾಮ್ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪ್ರಾಣಿಯಾಗಿರೋದ್ರಿಂದ ವರ್ಷದ ಅತಿ ಹೆಚ್ಚು ಹಗಲು ಇರುವ ದಿನವನ್ನು ಈ ದೈತ್ಯ ಪ್ರಾಣಿಯ ನೆನಪಿಗಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆಯಂತೆ. ಹಾಗೆಯೇ ಆಫ್ರಿಕಾದ ಹುಲ್ಲುಗಾವಲುಗಳಲ್ಲಿ ವಾಸಿಸುವ ಜಿರಾಫೆಗಳ ಸಂತತಿ, ಹಾಗೆಯೇ ಅವುಗಳ ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಎದುರಾಗಿರುವ ಅಪಾಯಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡುವುದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
1: ನಮಸ್ತೆ.
0: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಮೈಸೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡಿ.
0: ವೈಬಿ ಚಳ್ಳಮರದವರಿಗೆ ನಮಸ್ಕಾರ.
1: ನಮಸ್ತೆ.
0: ಮಾತಾಡಿ ಸರ್.
1: ಏನು ಅಪ್ಪಂದಿರ ಬಗ್ಗೆ?
0: ಇವತ್ತು ಯೋಗ ದಿನ ಇದೆ, ಅಂತಾರಾಷ್ಟ್ರೀಯ ಯೋಗ ದಿನ, ವಿಶ್ವ ಅಪ್ಪಂದಿರ ದಿನ, ಹಾಗೆ ವಿಶ್ವ ಜಿರಾಫೆ ದಿನ,
1: ಸಂಗೀತ ದಿನ.
0: ಹಾ, ವಿಶ್ವ ಸಂಗೀತ ದಿನ
1: ನೋಡಿ ಎಷ್ಟೊಂದು ಇವತ್ತ ಸಂಗಮ
0: ವಿಶೇಷ.
1: ಇವು ಒಳ್ಳೆ, ಯಾಕಂದ್ರೆ ನಾನು ಮೊದಲದಾಗಿ ಅಪ್ಪಂದ ಬಗ್ಗೆ ಹೇಳ್ಬೇಕಂದ್ರೆ, ನಮಗೆ ಅವ್ರು ಎಷ್ಟೇ ಕಷ್ಟ ಬಂದ್ರು ಕೂಡ ನಮ್ಮ ಏಳಿಗೆಗಾಗಿ ಅಗಲಿರಲು ಚಿಂತನೆ ಮಾಡುವಂತ ಶ್ರೇಷ್ಠ ಒಬ್ಬ ದೇವತಾ ಮನುಷ್ಯ ಇದ್ದ ಹಾಗೆ.
0: ಹೌದು,
1: ಹೌದ್ರೆ ಆತ ನಮ್ಗೆ ನೋವು ಅಥ ದುಃಖ ಇದ್ರು ಕೂಡ ನಗುತ್ತಾ ನಮ್ಗೆ ತೋರಿಸ ಎಷ್ಟು ನನ್ ಮಗ ಜಾಣ ಆಗ್ಲಿ, ನನ್ ಮಗಳು ಜಾಣ ಆಗಿದೆ ಅಂತೇಳಿ ಅಗಲಿರಲು ಶ್ರಮಿಸ್ತಾನೆ.
0: ಹೌದು,
1: ಹೌದ್ರೆ
0: ಹೌದು.
1: ನಾವು ಅದು ಅಂದ್ರೆ ಮರುಪಾವತಿ ಮಾಡಲಾರದ ಬ್ಯಾಂಕ್ ಇದ್ದಂಗ ಅದು.
0: ಹೌದು,
1: ನಾವೇನು ಕೊಡೋದು ಬೇಕಾಗಿಲ್ಲ.
0: ಹೌದು,
1: ಅಷ್ಟೆಲ್ಲ ಮಾಡಿದಂತ ನಮಗೆ ಆ ಕೊನೆಗಾಲದಲ್ಲಿ ಆತಗೋಸ್ಕರ ಖರ್ಚು ಮಾಡ್ಬೇಕಂತ ಲೆಕ್ಕ ಹಾಕ್ತಾರೆ ಇವರು ಮಕ್ಕಳು. ಆತ ಲೆಕ್ಕ ಹಾಕ್ಲಿಲ್ಲ ಕೊನೆಗಾಲದಲ್ಲಿ ಆತನ ಅಷ್ಟು ನಮಗಿವತ್ತು ಇಷ್ಟೊಂದು ಬೆಳೆಸಿದ್ದನಲ್ಲ ಅಂತ ಅನ್ಕೊಂಡು ನಾವು ಆತನ ಸಂತೋಷ ನೋಡಿದ್ರೆ ಅದೇ ಆತಗೆ ದೊಡ್ಡ ನನ್ನ ಜೀವನ ಸಾರ್ಥಕ ಅಂತಾನೆ. ಏನ್ ಕೊಡೋದು ಬೇಕಾಗಿಲ್ಲ.
0: ಹೌದು,
1: ಹೌದ್ರೆ
0: ಒಂದೆರಡು ಒಳ್ಳೆ ಮಾತು. ಹೌದು, ಅವ್ರ ವಯಸ್ಸಾಗದ ಕಾಲಕ್ಕೆ ಒಂದೆರಡು ಒಳ್ಳೆ ಮಾತು, ಅವರನ್ನ ಮುತುವರ್ಜಿಯಿಂದ ನೋಡ್ಕೊಳ್ಳುವಂತ ರೀತಿ. ಹೌದು, ಹೌದು.
1: ಈ ಒಂದು ಉದಾಹರಣೆ ಹೇಳ್ಬೇಕಂದ್ರ, ಆತಗ ಆರಾಮಿಲ್ಲ ಅಂತ ಇಟ್ಕೊಂಡ್ರಿ, ಆಸ್ಪತ್ರೆಗೆ ಹೋಗಕ್ ಆಗ್ತಾ ಇಲ್ಲ, ಒಂದು ಆಟೋ ಬಂತು, ಅದು ಕಾಲ್ ಎತ್ತಿ ಇಡ್ಬೇಕಾದ್ರೂ ಕೂಡ ಅಲ್ಲಿ ಏನ್ ಅನ್ಸುತ್ತೆ ಸ್ವಲ್ಪ ನೋವು ಅನ್ಸುತ್ತೆ, ಯಾಕಂದ್ರೆ ವಯಸ್ಸು ಹೋಗಿತ್ತು ಆಗಿರುತ್ತಲ್ರಿ. ನಾವು ಕೋಪನೆ ಸರಿಗಿಡ ಹೆಂಗ ಹೆಂಗ ಬರ್ತದ ನೋಡು, ಹೆಂಗ್ ಬರ್ತದ ನೋಡು, ಸರಿ ಕುಂದ್ರೆ ಅಂತೇಳಿ ಸಿಟ್ಟಿಲೆ ಬೈದ್ರೆ ಆತಗ
0: ನೋವು
1: ಜಲ್ದಿ ಸತ್ತು ಹೋಗ್ಬಿಡ್ಬೇಕಪ್ಪ ಇಂಥ ಅರ್ಥ ಬೇಯಿಸ್ಕೊಳ್ಳಕ್ಕಿಂತ ದೇವ್ರ ಏನನ್ನ ದೇವ್ರ ಸಾಯಿಸ್ಬಿಡಪ್ಪ ಅಂತ ಅನ್ಕೊಂತ ಜೀವ.

0: ಹೌದ್ರಿ,
1: ನಾವು ಸಣ್ಣವ್ರ ಇದ್ದಾಗ ನಮ್ಮನ್ನ ಎಷ್ಟು ಜೋಪಾನ ಮಾಡಿರ್ತಾರೆ ಅದನ್ನ ನಾವು ತಿಳ್ಕೋಬೇಕು. ಮೊದಲು
0: ತಿಳ್ಕೋಬೇಕು ನಾವು, ನಾವು ಚಿಕ್ಕವರಿದ್ದ ನಮ್ಗೆ ಎಷ್ಟೊಂದು ಹೆಲ್ಪ್ ಮಾಡ್ಯಾರ, ಅದನ್ನ ತೀರಿಸಲಾರದ ಋಣ ಅದು.
1: ಹೌದು ಹೌದು
0: ಹೌದಲ್ರಿ,
1: ಹೌದು. ನಮ್ಮನ್ನ ಇಷ್ಟೆತ್ತರಕ್ಕೆ ಬೆಳೆಸಿದ್ದಾರೆ ಅಂದ್ರೆ ಅದ್ರ ಹಿಂದೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು.
0: ಆ ಆಟೋದಾಗ ಹತ್ತು ಹೊತ್ತಿನ ಮೆಲ್ಕ ಮೆಲ್ಕ ಗಡಿಲಪ್ಪ, ಈ ಕಡೆ ಕೂತ್ಕೊಳ್ಳಪ್ಪ, ಇಲ್ಲಿ ಕೂತ್ಕೋ, ಏನಾಗಲ್ಲ ನಿನಗೆ, ನಿನ್ಗೇನಾಗಲ್ಲ ಅಂತಂದ್ರೆ ಅದು ದವಾಖಾನೆಗೆ ಹೋಗೋದು
1: ಬೇಕಾಗಿ. ಹೌದು ಹೌದು ಖಂಡಿತ ಹೌದು.
0: ಏನ್ರಿ ಎಷ್ಟು ದವಾಖಾನೆ ಯಾವ ಔಷಧ ಏನು ಮಾಡಾಗಲ್ಲ, ಮೃದು ನಮ್ಮ ಮೃದು ಮಾತುಗಳೇ ಆತನಿಗೆ ದಿವ್ಯ ಔಷಧ.
1: ದಿವ್ಯ ಔಷಧ ಖಂಡಿತ.
0: ಯಾವ ಔಷಧ ಏನು ನಾವು ಸರಿಗಿಲ್ಲ ಅಂದ್ರೆ ಎಷ್ಟು ರೊಕ್ಕ ರೊಕ್ಕ ಕೊಟ್ಟರೆ ಆರಾಮ ಆಗದಲ್ಲ.
1: ಹೌದು ಹೌದು, ಪ್ರೀತಿಯ ಎರಡು ಮಾತುಗಳು ಸಾಕು.
0: ಹಾ ಅದೇ ಸರ್, ಅದೇ ಜೀವನಕ್ಕೆ ಆಧಾರ.
1: ಹೌದು,
0: ಆನಂದ ಆಗತ್ತೆ.
1: ಹೌದು,
0: ಅದಕ್ಕೆ ಪ್ರತಿ ವರ್ಷ ಬರ್ತಂದ್ರೆ ವರ್ಷಕ್ಕೆ ಒಂದ್ ದಿವಸ ಅಲ್ಲ, ಇದನ್ನ ಎದಕ್ ಮಾಡಿದ್ರು, ನೆನಪಿಸಿಕೊಳ್ಳೋ ಆ ತಂದೆಯ ಪಾತ್ರ ಎಂತದಂತ ನೆನೆಸಿಕೊಳ್ಳೋಕೋಸ್ಕರ ದಿನವನ್ನ ಮಾಡಿದ್ದಾರೆ.
1: ಹೌದು,
0: ಪ್ರತಿ ದಿನಾಲೂ ನಾವು ಅದನ್ನ ನಮ್ಮ ಅವ್ರ ಸೇವೆ ಮಾಡೋದೇ ನಮ್ಮ ಧರ್ಮ.
1: ಹೌದು
0: ಹೌದ್ರಿ, ಹೌದಲ್ರಿ, ಅವ್ರ ಆಶೀರ್ವಾದ ಮುಂದೆ ಯಾವ್ದು ಅಲ್ಲರಿ.
1: ಹೌದು,
0: ತಂದೆ ತಾಯಿ ದೇವ್ರ ಇದ್ದಂಗೆ, ಆ ದೇವ್ರ ಎಲ್ಲಾ ಕಡೆ ಇರಕ್ ಆಗಲ್ಲ ಅಂತ ಹೇಳಿ ಅಂತ ತಂದೆ ತಾಯಿ.
1: ತಂದೆ ತಾಯಿ ಹೌದು ಹೌದು
0: ಹೌದಲ್ರಿ. ಅದಕ್ಕೆ ಯೋಗವನ್ನ ಮಾಡೋದ್ರಿಂದ ಅನೇಕ ರೋಗ ರುಜಿನಗಳು ದೂರ ಆಗ್ತಾವ. ಏನು ಮನುಷ್ಯ ವ್ಯಾಯಾಮ ಮಾಡ, ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಎಲ್ಲಿಗಾರು ಹೋಗ್ಬೇಕಾದ್ರೆ ಆಟೋ ನೋಡ್ತೀವಿ, ಮುಂಜಾನೆ ವಾಕಿಂಗ್ ಹೋಗ್ತೀವಿ ಅಷ್ಟೇ. ಮುಂಜಾನೆ ಅಷ್ಟೇ ವಾಕಿಂಗ್ ಅಂದ್ರೆ ಮುಂಜಾನೆ ಅಷ್ಟೊಂದು ತಿಕ್ಕೊಂಬತ್ತಿದ್ದಾರೆ ಇವರು. ಇವತ್ತ ಊರ್ಲಲ್ರಿ, ಇಲ್ರಿ ಆಟೋ ಬರ್ಲಿಲ್ಲ ಅದಕ್ಕೆ ಊರ್ಲಲ್ರಿ, ಅಲ್ಲಿ ಹತ್ತಿರ ಇರ್ತದೆ ಬಸ್ ಸ್ಟ್ಯಾಂಡ್ ಅಂದ್ರೆ. ಬೆಳಗ್ಗೆ ಹೋದ್ರೆ ಅಷ್ಟೇ ಇವ್ರು ವ್ಯಾಯಾಮ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡು, ಕಸ ಹೊಡಿ, ಏನ್ ಬೇಕಂದ್ ನಮ್ಗೇನು ಸಾಕಷ್ಟು ಕೆಲಸಗಳದಾವ, ಆ ಕೆಲಸಗಳು ಮಾಡಿದ್ರೆ ದೊಡ್ಡ ವ್ಯಾಯಾಮ ಆಗ್ತದೆ.
1: ವ್ಯಾಯಾಮ ಆಗ್ತದೆ, ಹೌದು ಹೌದು.
0: ಏನ್ರಿ ಅದು ವ್ಯಾಯಾಮ ಅಂದ್ರೆ ಬರೀ ವಾಕಿಂಗ್ ಹೋದ್ರಿ ಅಷ್ಟೇ ಅಂತಲ್ಲ,
1: ದೈಹಿಕವಾಗಿ
0: ಕೆಲಸಗಳದಾವ.
1: ಅದೇ ಹೌದು,
0: ಈಗ ಮಡದಿ ಕಸ ಹೊಡಿದಿಲ್ಲ, ನಾ ಹೊಡಿತ ಅದಕ್ಕೆ ನಮ್ ಕೆಲಸ ನಾವು ಮಾಡಕ್ ನಮ್ಗೆ ಯಾಕನ ಆಚೆ.
1: ಹೌದು,
0: ನಾವೆಲ್ಲ ಅಪರಾಧ ಮಾಡ್ತಾ ಇದೀವಿ.
1: ಹೌದು
0: ಹೌದಲ್ರಿ, ಆಕೆಗೆ ಎಷ್ಟು ಖುಷಿ ಅನ್ಸುತ್ತೆ ನೋಡಪ್ಪ ಇಷ್ಟೆಲ್ಲ ನನಗೋಸ್ಕರ. ಅದು ಎಷ್ಟು ಜೀವಿ, ಅದೊಂದು ಜೀವಿ ನಂಬಿ ಬರೋ ಜೀವಿ, ಎಷ್ಟು ಆನಂದ ಆಗುತ್ತೆ.
1: ಹೌದು ಖಂಡಿತ
0: ಹೌದಲ್ರಿ, ಎಲ್ಲಾ ಪಾತ್ರ ಅವರೇ ಮಾಡ್ಬೇಕಂತ ಏನು ಯಾವ ಪುಸ್ತಕದೇ ಬರದಿಲ್ಲ
1: ಬರದಿಲ್ಲ. ಹೌದು
0: ಹೌದಲ್ಲ, ಹೆಲ್ಪ್ ಸಹಾಯಕ ಆದಾಗ ನಮ್ ಕೆಲಸ ಇಲ್ಲ ಅಂದ್ರೆ ಕಾಲಿ ಕುಂದ್ರೆ ಬದಲು ಸುಮ್ನೆ ಬೈಕೊಂತ ಅವ್ರಿಗೆ ಚೆನ್ನಾಗಿಡಿ ಅಂತ ಅನ್ನೋ ಬದಲು ನಾನು ಸ್ವಲ್ಪ ಮಾಡಿ ರೆಸ್ಟ್ ಅವ್ರಿಗೆ ಸಹಾಯಕ ಆಗುತ್ತೆ, ವ್ಯಾಯಾಮ ಆಗತ್ತೆ ನನಗದ್ರಿ. ಹೌದಲ್ರಿ, ಯಾವ ಔಷಧಿ ಮಾಡಂಗಿಲ್ಲ, ನಾವು ಪ್ರತಿನಿತ್ಯ ನಮ್ಮ ಕೆಲಸಗಳೇ ನಮಗೆ ಆಯುಷ್ಯವನ್ನ ಹೆಚ್ಚು ಮಾಡ್ತಾವ. ದೇವರ ಕರುಣೆನೂ ಬೇಕು ಅದಕ್ಕೆ.
1: ಹೌದು ಹೌದು,
0: ಭಾವನೆ ಸರಿ ಇದ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನಲ್ವ.
1: ಖಂಡಿತ
0: ಹೌದ್ರಿ,
1: ಹೌದು.
0: ಹಾಗೆ ಸಂಗೀತ ಮನಸ್ಸಿಗೆ ಮುದವನ್ನ ನೀಡ್ತದ. ಹೌದ, ಹೆಮ್ಮೆ ಕೂಡ ಸಂಗೀತ ಕೇಳ್ತಾ ಹಾಲು ಹೆಚ್ಚು ಕೊಡ್ತಾವ ಅಂತ ಹೇಳ್ತಾರೆ.
1: ಹೌದು,
0: ಹಾಲು ಅಂದ್ರೆ
1: ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡುವಂತದ್ದು ಕೂಡ ಆಗಿದೆ. ಹೌದು,
0: ಆನಂದಮಯ ಈ ಜಗದೃದಯ ಅಂತೇಳಿ.
1: ಹೌದು,
0: ಎಷ್ಟು ಮನುಷ್ಯನಿಗೆ ಆ ಸಂಗೀತ ನಾದಗಳು ಮನಕಾನಂದ ಕೊಡ್ತಾವ. ಆದ್ರ ಹಳೆಯ ಸಂಗೀತಕ್ಕ ಈಗಿನ ಸಂಗೀತಕ್ಕ
1: ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು,
0: ಸರ್ವಜ್ಞನೊಂದು ಮಾತು ಹೇಳೇನ, ರಸಿಕನಾಡುವ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕನಲ್ಲದ ಮಾತುಗಳು ಕಿವಿಯೊಳಗೆ ಕೂರ್ದಶಿ ಬೆಳೆದಂತೆ ಸರ್ವಜ್ಞ. ಕೂರ್ದಶಿ ಅಂದ್ರೆ ಚೂಪಾದ ಗೂಟ, ಚೂಪಾದ ಗೂಟ ಕಿವಿಯೊಳಗೆ ಬಡಿಬೇಕಾದ್ರೆ ಯಾರ್ಯಾರು ಆನಂದ ಆಗುತ್ತೆ ಅಂತ. ಹಾಗೆ ಇಂಥ ಸಂಗೀತಗಳು, ಅಂತ ಅರ್ಥವಿಲ್ಲದ ಸಂಗೀತಗಳು, ಹುಚ್ಚಾಟದ ಸಂಗೀತಗಳು, ಅರ್ಭಟ ಸಂಗೀತಗಳು, ಕಿವಿಗೆ ಕರ್ಕಶವಾದ ಧ್ವನಿಯನ್ನು ನೀಡುವಂತ ಸಂಗೀತಗಳು ಇವತ್ತು ಬಂದ್ಬಿಟ್ಟಿದ್ದಾವೆ ನಮಗೆ. ಹಿಂದಕ್ಕೆ ರಾಜನ್ಮ ಆಗಿದ ಸಂಗೀತವು, ಆ ಸಂಗೀತದಿಂದಲೇ ಎಷ್ಟೋ ಚಲನಚಿತ್ರಗಳು ಓಡಿದವು.
1: ಹೌದು ಹೌದು,
0: ಸತ್ಯಂ ಇರ್ಬೋದು, ರಾಜನ್ ರಾಜೇಂದ್ರ ಇರ್ಬೋದು, ಹೌದ್ರಿ, ಅವ್ರ ಹಳೆಯ ಸಂಗೀತ ನೋಡ್ರಿ ನೀವು, ಅವ್ರ ಹಾಡುಗಳಲ್ಲಿ ಬರೀ ಒಂದು ರಾಜನಾಗಿನ ಸಂಗೀತ, ಅನಂತ್ ನಾಗ, ಲಕ್ಷ್ಮಿ ಜೋಡಿ, ಮಂಜುಳಾ ಶ್ರೀನಾಥ್ ಜೋಡಿ, ಇವೆಲ್ಲ ಆ ಜೋಡಿ ಪ್ರಸಿದ್ಧ
1: ಆಗ್ಬೇಕಾದ್ರೆ ಯಾವಾಗ ಕೇಳಿದ್ರು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ,
0: ಇನ್ನು ಕೇಳ್ತಾನೆ ಇರ್ಬೇಕು.
1: ಹೌದು ಹೌದು ಹೌದು,
0: ಅದಕ್ಕೆಲ್ಲ ಕಾರಣ ಸಂಗೀತ.
1: ಹೌದು
0: ಹೌದು, ಅಂತಿಂತ ಮಾಣಿಯರು ಹಿಂದಕ್ಕೆ ಶ್ರಮ ಪಟ್ಟೋಗ್ಯಾರ, ಅಂತ ಹಾಡು ಕೇಳೋದೇ ನಮ್ ಭಾಗ್ಯ. ಇನ್ನು ಮಾತನಾಡೋರು ಇದ್ದೇ ಇರ್ತಾರೆ, ಒಳ್ಳೆ ವಿಷಯಗಳನ್ನ ಇಟ್ಟಿದ್ದೀರಿ,
1: ಧನ್ಯವಾದ.
0: ಯಾಕಂದ್ರೆ ಎಲ್ಲರಿಗೂ ಅವಕಾಶ ಕೊಡಬೇಕು.
1: ಹೌದು ಹೌದು,
0: ಇದು ಸರ್ವ ಜನ ಸುಖಿನೋ ಭವಂತು ಇದರ ಆಕಾಶವಾಣಿಯಲ್ಲಿ ವಾಕ್ಯ. ಎಲ್ಲರೂ ಆನಂದ ಪಡಲಿ, ಎಲ್ಲರೂ ಮಾತಾಡ್ಲಿ, ಎಲ್ಲರೂ ಕೇಳಲಿ ಅನ್ನೋದು ನಮ್ಮ ಆಸೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ

0: ಅನಂತ ಅಭಿನಂದನೆಗಳು.
1: ತಮಗೂ ಧನ್ಯವಾದ ಸರ್, ಮತ್ತೊಮ್ಮೆ ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ತೆ.
1: ಆಕಾಶವಾಣಿ ವಿಜಯಪುರ. ಮಾತಾಡಿ ಸರ್.
2: ಇವತ್ತು ಪಿತೃ ದಿನ
1: ಹಾಗೂ
2: ಯೋಗ ದಿನ.
1: ಹಾ,
2: ನಾವು ಪಿತೃಗಳನ್ನ ಅಂದ್ರೆ ನಮ್ಮ ತಂದೆ ತಾಯಿ, ಅವರು ನಮ್ಮನ್ನ ಬೆಳೆಸುವಲ್ಲಿ ನಮ್ಮನ್ನು ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ತರುವಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನ ನಾವು ಮರೆಯಕೊಂಡು, ಮತ್ತು ವಿಶೇಷವಾಗಿ ಮಧ್ಯಮ ಕುಟುಂಬದ ಅತಿ ಕಡು ಬಡತನದಲ್ಲಿ ಕೂಡ ಅನೇಕರು ಕೃಷಿ ಮಾಡಿ ತಮ್ಮ ಮಗ ಒಳ್ಳೆಯನಾಗ್ಲಿ ಮಗಳು ಒಳ್ಳೆಯಾಗಲಿ ಅಂತ ಹೇಳಿ ಕಷ್ಟಪಟ್ಟು ಮುಂದೆ
1: ಕಷ್ಟಿರ್ತಾರೆ.
2: ಆದ್ರೆ ಬಡವರ ಮಕ್ಕಳು ಕೂಡ ಬಡತನದಲ್ಲೇ ಮುಂದೆ ಬಂದು ಒಳ್ಳೆಯ ತಮ್ಮ ವಿದ್ಯೆಯಿಂದ ತಮ್ಮ ಅನುಭವದಿಂದ ಅನೇಕ ಹಣ ಸಂಪಾದನೆ ಮಾಡ್ತಾರೆ, ಮತ್ತೆ ಒಳ್ಳೆಯ ಹುದ್ದೆಯಲ್ಲಿದ್ದು ಹಣ ಸಂಪಾದನೆ ಮಾಡ್ತಾರೆ, ಕೀರ್ತಿ ಸಂಪಾದನೆ ಮಾಡ್ತಾರೆ. ಆದ್ರೆ ನನಗೆ ನೋಡಿದ್ದು ಒಂದು ನಾನು ಇದು ಯಾವುದು ಒಂದು ಚಿತ್ರದಲ್ಲಿ ಸನಾದೇಪನ ಚಿತ್ರದಲ್ಲಿ ಅವ್ನ ಮಗ ದೊಡ್ಡ ಹುದ್ದೆಯಲ್ಲಿ ಆಗ್ತದೆ, ಹಾಗೆ ಅವ್ರಿಗೆ ಸ್ನೇಹಿತ ಮನೆಗೆ ಬಂದಾಗ ಅವ್ರ ಸ್ನೇಹಿತ ತಮ್ಮ ಸ್ನೇಹಿತ ಕೇಳ್ತಾನೆ ಇವ್ರ ಯಾರು ಅಂದ್ಕೊಳ್ಳಿ ಅವ್ರ ಇನ್ಸಲ್ಟ್ ಆಗಿ ಇನ್ಸಲ್ಟ್ ಆಗ್ತದಂತೆ ನಮ್ಮ ಮನೆಗೆ ಕೆಲಸಕ್ಕಾರ. ಅದಕ್ಕೆ ಅವ ತಂದೆ ಅಂತ ಹೇಳ್ತಾನೆ ಇವ ನನ್ನ ಹಿಡಿದ ನೂರು ಮಗ ಅಂತ ಅವ ತಂದಿನೇನು ಇನ್ಸಲ್ಟ್ ಮಾಡಿರ್ತಾನೆ, ಆ ಇನ್ಸಲ್ಟ್ ಅಂದ್ರೆ ಮಗನು ತಂದೆನೂ ಮಗನಿಗೆ ಮಾಡ್ತಾನೆ.
1: ಅದು ಕಟ್ಟಿಟ್ಟ ಬುದ್ಧಿ ಸರ್.
2: ನಾವು ಪಿತೃ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕಾದ್ರೆ ನಮ್ಮ ತಂದೆ ತಾಯಿ ಅವರ ಒಂದು ನಿಸ್ವಾರ್ಥ ಭಾವನೆ ಅದನ್ನ ನೆನೆದು ಅವರ ಸೇವೆ ಮಾಡಿ ಕೃತಾರ್ಥರಾಗಿ. ಯೋಗ ದಿನ ಅಂತ ಹೇಳಿ ಹಿನ್ನೆಲೆಯಲ್ಲಿ ನಾವು ಯೋಗಿಗಳಾದರೆ ನಿರೋಗಿಗಳಾಗುತ್ತೇವೆ, ನಿರೋಗಿಗಳಾದರೆ ರೋಗಗಳು ನಮ್ಮಿಂದ ದೂರವಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಯೋಗ ವ್ಯಾಯಾಮ ಧ್ಯಾನ ಮಾಡುವುದರಿಂದ ನಮ್ಮ ಭಾವಿ ಜೀವನ ಬಹಳ ಒಳ್ಳೆಯದಾಗ್ತದೆ. ನಾವು ರೋಗ ತಂದುಕೊಂಡು ಆಮೇಲೆ ವೈದ್ಯರ ಹತ್ರ ಹೋಗುವುದಾಗಿ ವೈದ್ಯರ ಹತ್ರ ಹೋಗದೇ ಇರುವ ಹಾಗೆ ನಮ್ಮ
1: ಆರೋಗ್ಯವನ್ನು
2: ಕಾಪಾಡಿಕೊಂಡು ಒಂದು ವಿಷಯ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು 10ನೇ ವಯಸ್ಸಿನಲ್ಲಿ ಇದ್ದಾಗಲೇ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಗುರುಗಳು ಯೋಗಾಭ್ಯಾಸವನ್ನು ಮಾಡುವುದೆಲ್ಲ ಕಲಿಸಿದ್ರು, ಅದನ್ನು ನಾನು ಮುಂದುವರಿಸಿಕೊಂಡು ಬಂದು ಈಗ ನನಗೆ 75 ವಯಸ್ಸು. 70 ವಯಸ್ಸಾದ್ರೂ ನನಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಯಾವುದೇ ರೋಗಗಳಿಲ್ಲ, ಮತ್ತು ಯಾವುದೇ ಚಟಗಳಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಆರೋಗ್ಯವನ್ನ ಕಾಯ್ದುಕೊಂಡು ನಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಜೊತೆಗೆ ನಮ್ಮ ಕುಟುಂಬದ ಆರೋಗ್ಯ ಕೂಡ ಒಳ್ಳೆಯದಾಗುತ್ತದೆ, ಮತ್ತು ಬೇರೆಯವರು ಕೂಡ ನಮ್ಮನ್ನು ನೋಡಿದರೆ ಆದರ್ಶಪ್ರದಾಗಿ ತಿಳ್ಕೊತಾರೆ. ಈ ಹಿನ್ನೆಲೆಯಲ್ಲಿ ಯೋಗವನ್ನ ನಾವು ಅದರ ಮಹತ್ವವನ್ನ ಅರಿತು ನಡೀಬೇಕು, ಮತ್ತು ಪಿತೃ ದಿನ ತಂದೆಯ ದಿನವಾಗಿರುವುದರಿಂದ ತಂದೆಗೆ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ನಾವು ಮನ್ನಣೆ ಕೊಡಬೇಕು, ಗೌರವ ಕೊಡಬೇಕಾದ್ರೆ ಅವರು ಮಾಡಿದ ತ್ಯಾಗವನ್ನ ಸ್ಮರಿಸಬೇಕು, ಮತ್ತು ತಂದೆ ತಾಯಿ ಜೀವಂತವಾಗಿದ್ದರೆ ಅವರ ಸೇವೆಯನ್ನ ಭಕ್ತಿಯಿಂದ ಮಾಡಿ ಅವರ ಅಂತ್ಯ ಸಮಯದಲ್ಲಿ ಅವರು ನನಗೆ ಒಳ್ಳೆಯ ಮಗ ಇದ್ದಪ್ಪ ಅಂತ ಶುಭಿ ನಾವು ನಮ್ಮ ಕರ್ತವ್ಯ ನಿರ್ವಹಿಸಬೇಕಂತ ಈ ಸಂದರ್ಭದಲ್ಲಿ ಬಯಸ್ತೇನೆ.
1: ತುಂಬಾ ಧನ್ಯವಾದ ಸರ್ ತಮ್ಮ ನುಡಿಗಳಿಗೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ. ಹಲೋ, ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಮ್ಮ ಹೆಸರು?
3: ನನ್ನ ಹೆಸರು
1: ದ್ಯಾಬೇರಿಯಿಂದ. ತಮ್ಮ ಹೆಸರು?
3: ಸಾಕ್ಷಿ.
1: ಏನ್ ಓದ್ತಾ ಇರೋದು ಸಾಕ್ಷಿ?

0: ಏಯ್ತ್ ಸ್ಟ್ಯಾಂಡರ್ಡ್. ನಿಮ್ಮ ಸ್ಕೂಲಲ್ಲಿ ಮಾಡಿದ್ರ ಇವತ್ತು ಯೋಗ ದಿನಾಚರಣೆಯನ್ನ? ಯಾವ ಯೋಗ ಮಾಡಿದ್ರು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸಾಕ್ಷಿ, ಕೇಳಿಸ್ತಾ ಇಲ್ಲ ಸ್ಪಷ್ಟವಾಗಿ. ಸೂರ್ಯ ನಮಸ್ಕಾರ ಮತ್ತೆ ಮೆಡಿಟೇಷನ್ ಧ್ಯಾನ. ಓಕೆ, ನಿಮಗೆ ಹೆಂಗ ಅನ್ನಿಸ್ತು ಮಾಡಿ? ಹಲೋ ಸಾಕ್ಷಿ, ನಿಮಗೆ ಇವತ್ತು ಮಾಡಿದ್ರಲ್ಲ ಸೂರ್ಯಾಸನ ಆಮೇಲೆ ಮೆಡಿಟೇಷನ್ ಅಂತ ಹೇಳಿದ್ರಲ್ಲ, ಅದು ಮಾಡಿದ್ರಲ್ಲ, ನಿಮಗೆ ಹೆಂಗ ಅನ್ನಿಸ್ತು, ಹೆಂಗ ಫೀಲ್ ಆಯ್ತು ನಿಮಗೆ? ಹೇಳಿ. ಹಾಂ ಹಲೋ ಹಲೋ
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ನಮಸ್ತೆ, ಆಕಾಶವಾಣಿ ವಿಜಯಪುರ.
3: ನಮಸ್ತೆ ಮೇಡಮ್.
0: ತಮ್ಮ ಹೆಸರು? ತಮ್ಮ ಹೆಸರೇನಂದ್ರಿ? ತಮ್ಮ ಹೆಸರೇನಂದ್ರಿ? ಅಡಿವೇಪ್ಪ ಅವರು. ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಕಟಗೇರಿ.
0: ಕಟಗೇರಿಯಿಂದ. ಓಕೆ, ಮಾತಾಡಿ.
3: ವಿಶ್ವ ಯೋಗದ ಹಾರ್ದಿಕ ಶುಭಾಶಯಗಳು.
0: ತಮಗೂ ಶುಭಾಶಯ.
3: ಅಪ್ಪನ ಹಾರ್ದಿಕ ಶುಭಾಶಯಗಳು. ಇವತ್ತ ಎಲ್ಲ ಯೋಗದಿಂದ ನಾವು ನಮಗೂ 74 ವರ್ಷ ಮೇಡಮ್. ಯೋಗದಿಂದ ನಾವು ನಿಂತು ಇವಾಗ ಮಾಡ್ತೀವಿ. ಆರೋಗ್ಯ ಇದೀವ್ರಿ ಎಲ್ಲರೂ. ಯೋಗ ಮೇಡಮ್, ನಾವು ಯಾವ ಯಾವ ರೋಗನು ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನು ಇಲ್ಲ ನೋಡಿ ಮೇಡಮ್. ಅಡುಗೆ ಆರಾಮದೀವಿ ಮೇಡಮ್.
0: ಖುಷಿ ಅದ ಸಂಗತಿ.
3: ಎಲ್ಲರೂ ಮಾಡಿದ್ರೆ ಯೋಗ ಮಾಡಬೇಕ್ರಿ, ಸರಿ ಆಗತ್ರಿ.
0: ನೀವು ಯೋಗ ಮಾಡ್ತಿದ್ದೀರಿ?
3: ಮಾಡ್ತೀವ್ರಿ ಮೇಡಮ್.
0: ಓಕೆ,
3: 5 ಗಂಟೆ 15 ಮಿನಿಟ್ ಮಾಡೇ ಬಂದ್ರೆ ಯೋಗ ಮಾಡ್ಕೊತ ಕುಂತೀವಿ. ತಪ್ಪಲಾರ್ದ್ರಿ, ಭಗವಂತ ನಾಮಸ್ಮರಣೆ ಮಾಡುವ್ರಿ.
0: ಏನ್ ಬೇಸಿಗೆ ಬಿಸಿಲು ಇದ್ದಂಗಿದೆ ನೋಡ್ರಿ ಯಡವೇಪ್ಪ ಅವ್ರೆ, ಇವಾಗ ಮಳೆನೇ ಆಗಿಲ್ಲ.
3: ಅವನ ಯಾಕೋ ಬರವಾಲ್ರಿ ಸಮಾಜ.
0: ಓಕೆ ಯಡಿಯೂರಪ್ಪ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
3: ನಮಸ್ಕಾರ, ಧನ್ಯವಾದಗಳು ಮೇಡಮ್.
0: ಧನ್ಯವಾದ. ಆತ್ಮೀಯರೇ, ಒಂದು ಗಂಡು ಜಿರಾಫೆ ಸರಾಸರಿ 5.5 ಮೀಟರ್ಗಳಷ್ಟು ಎತ್ತರ ಬೆಳೀತದಂತೆ. ಇವು ಭೂಮಿಯ ಮೇಲಿನ ಸಸ್ತನಿಗಳಲ್ಲಿ ಅತಿ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಪ್ರಾಣಿಗಳಾಗಿವೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ. ಹಲೋ, ಆಕಾಶವಾಣಿ ವಿಜಯಪುರ.
4: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
4: ನಾವ ಮಲ್ಲಪ್ಪ ಚಿಕ್ಕಿಲ್ಕಿ ಅಂತ ಹೇಳಿ ಮೇಡಮ್, ತಾಜ್ಪುರದಿಂದ ರೀ, ತಿಕೋಟ ತಾಲೂಕು ಮಲ್ಲಪ್ಪ ಚಿಕ್ಕಿಲ್ಕಿ ರೀ.
0: ಮಲ್ಲಪ್ಪ ಚಿಕ್ಕಿಲ್ಕಿ ಅವರು ತಾಜ್ಪುರದಿಂದ.
4: ನೋಡ್ರಿ ಮೇಡಮ್,
0: ಹೇಗಿದ್ದೀರಿ?
4: ಚೆನ್ನಾಗಿದ್ದೀರಿ ಮೇಡಮ್.
0: ಮಾತಾಡಿ. ಹಲೋ,
4: ಏನ್ರಿ ಮೇಡಮ್ ಪ್ರಶ್ನೆ? ಏನ್ರಿ?
0: ಇವತ್ತು 4 ವಿಷಯ ಇದೆ ನೋಡ್ರಿ. ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ, ವಿಶ್ವ ಅಪ್ಪಂದಿರ ದಿನ, ಹಾಗೇನೆ ವಿಶ್ವ ಜಿರಾಫೆ ದಿನ, ಹಾಗೇನೆ ವಿಶ್ವ ಸಂಗೀತ ದಿನ ಅಂತ. ಮಾತಾಡಿ. ಹಾ ಹಾ ಹಾ,
4: ಇವತ್ತು ಅಂತಾರಾಷ್ಟ್ರೀಯ ದಿನನಿತ್ಯ ಏನೈತ್ರಿ, ನಾವು ವ್ಯಾಯಾಮ ಮಾಡ್ಬೇಕ್ರಿ.

0: ಮತ್ತ ಕೆಲಸ ಅದು ಏನಾರು ಇತ್ತು ಮಾಡಿಸು ಅಂದ್ರ ಮುಂಜಾನೆ ಒಂದ್ ತಾಸ ಸಾಯಂಕಾಲ ಒಂದ್ ತಾಸ ಮಾಡ್ಬೇಕ್ರಿ. ಅದು ಮನೆಯಲ್ಲಿ ಕೂತ್ರೆ ಎಲ್ಲಾ ತರನು ಬರ್ತಾವ್ರಿ ಮೇಡಮ್. ನಮಗಂತೂ ನೋಡ್ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೂ ಇಲ್ರಿ ಮೇಡಮ್. ನಮಗೂ 40 ಏಜ್ ರೀ ಮೇಡಮ್. ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ರೀ ಮೇಡಮ್. ನಾವು ಮನೆಯಲ್ಲಿ ಕೆಲಸ ಮಾಡ್ತೀವ್ರಿ, ಹೊರಗು ಕೆಲಸ ಮಾಡ್ತೀವ್ರಿ. ಶರೀರ ನಮ್ಮ ಸದೃಢದವ್ರಿ ಮೇಡಮ್. ಮತ್ತ ಭೂಮಿ ಒಳಗ ಕೆಲಸ ಮಾಡಿ ಬಂದವ್ರ ಶರೀರ ನೋಡ್ರಿ ಮೇಡಮ್, ಸೀಟ್ ಒಳಗೆ ಇದ್ದವ್ರಿ
1: ಶರೀರ ತುಂಬಾ ವ್ಯತ್ಯಾಸ ಇದೆ. ಹೌದು ಹೌದು,
0: ತುಂಬಾ ವ್ಯತ್ಯಾಸ ಮೇಡಮ್. ಹಳ್ಳಿ ಒಳಗೆ ಏನೈತ್ರಿ ಮೇಡಮ್, ಯಾವ ರೋಗ ಅದು ಏನು ಇರಲ್ರಿ ಮೇಡಮ್.
1: ಹೌದು ಹೌದು,
0: ಇವರು ದಿನನಿತ್ಯ ಕಾಯಕ ಮಾಡ್ತಾರೆ ಮೇಡಮ್.
1: ಒಳ್ಳೆ ಪರಿಸರ, ಒಳ್ಳೆ ಗಾಳಿ ಇರುತ್ತೆ ಹಳ್ಳಿಗಳಲ್ಲೆಲ್ಲ.
0: ಅಲ್ಲಿ ಬಿಲ್ಡಿಂಗ್ ಜಾಸ್ತಿ ರೀ.
1: ಹೌದು,
0: ಮತ್ತ ಅಲ್ಲಿ ಗಿಡ ಗಂಟೆ ಕಡಿಮೆ ರೀ.
1: ಕಡಿಮೆ, ಹೌದು.
0: ಮತ್ತ ಹಳ್ಳಿ ಜೀವನ ಏನೈತ್ರಿ ಮೇಡಮ್, ಒಂದ್ ರೀತಿಯಿಂದ ಹಳ್ಳಿ ಜೀವನ ಚಲೋ ರೀ ಮೇಡಮ್.
1: ಹೌದು ಹೌದು, ನೆಮ್ಮದಿ ಜೀವನ, ಹಳ್ಳಿ ಜೀವನ. ನೆಮ್ಮದಿ ಜೀವನ, ಹಳ್ಳಿ ಜೀವನ ಅಂತ ಹೇಳ್ತೆ.
0: ನೆಮ್ಮದಿ ಜೀವನ, ಹಳ್ಳಿ ಜೀವನ ರೀ. ಮತ್ತ ಸ್ವತಂತ್ರ ಇಲ್ರಿ ಮೇಡಮ್. ಹಳ್ಳಿ ಒಳಗೆ ಎಲ್ಲಾನು ಕೊಂಡ್ಕೋತಾನ ಅಂದ್ರೆ ಯಾವ್ದು ಇದನ್ ಇಲ್ರಿ ಮೇಡಮ್. ಇಲ್ಲಿ ಎಲ್ಲ ಬೆಳದ ಬರ್ತೈತ್ರಿ ಮೇಡಮ್. ಈ ಸಿಟಿ ಒಳಗೆ ಒಂದ ನೀರ್ ತಗೋಬೇಕಾದ್ರೆ ಕೊಂಡ ರೊಕ್ಕ ಬೇಕ್ರಿ ಮೇಡಮ್.
1: ಹೌದು ಹೌದು, ಒಂದ್ ಬಾಟ್ಲ್
0: ತಗೋಬೇಕು, ರೊಕ್ಕ ಬೇಕ್ರಿ.
1: ಹೌದು ಹೌದು,
0: ಮತ್ತ ಒಂದ ಕಟ್ಗಿ ತಗೋಬೇಕಾದ್ರು ರೊಕ್ಕ ಬೇಕ್ರಿ ಮೇಡಮ್.
1: ಹೌದು,
0: ಎಲ್ಲದಕ್ಕೂ ದುಡ್ಡು ಐತ್ರಿ.
1: ಹೌದು,
0: ದುಡ್ಡೇ ದೊಡ್ಡಪ್ಪ ಅಂತಾರೆ ಮೇಡಮ್. ದುಡ್ಡಿದ್ರೇನೆ ಜೀವನ ರೀ. ಇವೆಲ್ಲ ನಮ್ಮ ಶರೀರಕ್ಕೆ ಏನೈತ್ರಿ ಮೇಡಮ್, ನಾವೆಲ್ಲ ದಿನನಿತ್ಯ ವ್ಯಾಯಾಮ ಮಾಡ್ಬೇಕ್ರಿ. ವ್ಯಾಯಾಮ ಮಾಡ್ಬೇಕ್ರಿ, ಮನೆಯಲ್ಲಿ ಕೂತ್ರ ಅದು ಮನುಷ್ಯ ಬಾಧ ಆಕೈತ್ರಿ
1: ಮೇಡಮ್.
0: ಏನಲ್ರಿ, ಅಡವಿಯಲ್ಲಿ ಆಗಲಿ, ಮನೆಯೊಳಗಾಗ್ಲಿ, ಬೆಳಗ್ಗೆ ಕೆಲಸ ಮಾಡ್ಕೊತಾ ಇರ್ಬೇಕ್ರಿ.
1: ದೇಹವನ್ನ ಶ್ರಮಿಸ್ಬೇಕು ಅಂತ ಹೇಳ್ತೀರಿ.
0: ಹಾ ರೀ, ನಾವು ಶ್ರಮ ಪಟ್ರೆ ಫಲ ಸಿಕ್ಕೇ ಸಿಗತ್ತೆ ಮೇಡಮ್.
1: ಹೌದು ಖಂಡಿತ,
0: ಬಸವನವ್ರು ಏನ್ ಹೇಳಿ, ಕಾಯಕವೇ
1: ಕೈಲಾಸ. ಹೌದು,
0: ಕಾಯಕ ಮಾಡಿದ್ರೆ ಕೈಲಾಸ ರೀ.
1: ಹೌದು, ಓಕೆ ಮಲ್ಲಪ್ಪರೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ.
0: ನಮಸ್ಕಾರ ಮೇಡಮ್.
1: ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಮೇಡಮ್, ನಾವು ವಿಜಯಪುರದಿಂದ ಸುಧೀಂದ್ರ ರಘುವೇಂದ್ರ ಜಕಾತಿ ಅಂತ.
1: ತುಂಬಾ ಲೇಟ್ ಆಯ್ತಲ್ರಿ ಜಕಾತಿ ಅವರ ಇವತ್ತು.
2: ಹೌದ್ರಿ ಮೇಡಮ್,
1: ಮಾತಾಡಿ.
2: ಇವತ್ತಿನ ಸಬ್ಜೆಕ್ಟು,
1: ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಹಾಗೇನೆ ವಿಶ್ವ ಅಪ್ಪಂದಿರ ದಿನ, ಹಾಗೆ ವಿಶ್ವ ಜಿರಾಫೆ ದಿನ, ಹಾಗೇನೆ ವಿಶ್ವ ಸಂಗೀತ ದಿನ.
2: ಎಸ್ ಮೇಡಮ್, ಇವತ್ತು ಎಲ್ಲ ವಿಷಯದ ಬಗ್ಗೆ ಹೇಳ್ತೀನಿ ಮೇಡಮ್. ಇವತ್ತು ವಿಶ್ವ ಯೋಗ ದಿನ. ನಮ್ಮ ಜೀವನದಲ್ಲಿ ಯೋಗ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಮೇಡಮ್. ಯೋಗಗಳಲ್ಲಿ ಅನೇಕ ಪ್ರಕಾರಗಳಿವೆ. ಮನುಷ್ಯ ಯೋಗ ಮಾಡಬೇಕು ಅಂದ್ರೆ ನಿರೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರಿಗೂ ಯೋಗ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ದಿವಸದಲ್ಲೇನೋ ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ ಅದು ಯೋಗಕ್ಕೆ ಸಮಾನ. ದೇವರು ನಮಗೆ ಇಷ್ಟೆಲ್ಲ ಪ್ರಕೃತಿ ವರಗಳನ್ನ ಕೊಟ್ಟಿದ್ದಾರೆ. ನಾವೊಂದು ದೇವರಿಗಾಗಿ 5 ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಪ್ರಶಾಂತತೆ ಇರುತ್ತೆ.
1: ಹೌದು, ಇಡೀ ದಿನ ಉಲ್ಲಾಸಮಯವಾಗಿ ಇರ್ತೀವಿ ಜಗತ್ತಿ.
2: ಇಡೀ 5 ನಿಮಿಷ ಮೇಡಮ್.
1: ಹೌದು ಹೌದು,
2: ಬೆಳಿಗ್ಗೆ 10 ಇದೇ 5 ನಿಮಿಷ ನಾವು ಧ್ಯಾನ ಮಾಡಿದ್ರೆ ದೇವರದು ಇಡೀ ದಿನ ನಮಗೆ ದೇವರ ರಕ್ಷಣೆ ಮಾಡ್ತಾರೆ.
1: ಹೌದು ಹೌದು,
2: ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಬಂಗಾಳಕ್ಕೊಂದಿ ದಾಟಿ ಸಮುದ್ರವನ್ನ ಈಜಿ ವಿವೇಕಾನಂದ ಲೋಕದಲ್ಲಿ ಧ್ಯಾನ ಮಾಡಿ.
1: ಹೌದು ಹೌದು,
2: ನಮ್ಗೆ ಇವತ್ತಿಗೂ ನೋಡ್ಲಿಕ್ಕೆ ಸಿಗತ್ತೆ ಅಲ್ಲಿ.
1: ಹೌದು,
2: ಏನಿದ್ದು ವಿಶ್ವ ಅಪ್ಪಂದಿರ ದಿನ ಮೇಡಮ್. ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು. ಜೀವನದಲ್ಲಿ ಒಂದು ಕುಟುಂಬದಲ್ಲಿ ಅಪ್ಪನ ಪಾತ್ರ ಬಹಳ ಮುಖ್ಯವಾದದ್ದು ಮೇಡಮ್.
1: ಹೌದು,
2: ಅವರು ಹೊರಗಡೆ ದುಡಿತಾರೆ, ಮಕ್ಕಳನ್ನ ಸಾಕ್ತಾರೆ, ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾರೆ. ಒಂದು ಅಪ್ಪನ ಹೆಗಲು ತುಂಬಾ ಮುಖ್ಯವಾದದ್ದು, ಅಮ್ಮನ ಮಡಿಲು ಅಪ್ಪನ ಹೆಗಲು.
1: ಹೌದು,
2: ಹೀಗೆ ನಮ್ಮ ಜೀವನದಲ್ಲಿ ಒಂದು ತಂದೆ ತಾಯಿ ಬಹಳ ರಕ್ಷಾ ಕವಚ.
1: ಹೌದು ಹೌದು,
2: ಮಕ್ಕಳ ಸಂಬಂಧ ಹಗಲು ರಾತ್ರಿ ಅಪ್ಪ ದುಡಿತಾರೆ,
1: ಕಷ್ಟಪಡ್ತಾರೆ. ಹೌದು,
2: ದೇವರು ಸುರಿಸಿ ದುಡಿತಾರೆ. ನಮ್ಮ ಮಗಳು ನಮ್ಮ ವಿಶ್ವರಾಗಲಿ, ಜಗತ್ತಿನಲ್ಲಿ ಸಮಾಜದಲ್ಲಿ ಹೆಸರು ತರಲಿ. ಆಮೇಲೆ ವಿಶ್ವ ಸಂಗೀತ ದಿನ. ಸಂಗೀತ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಮೇಡಮ್. ನಮಗೂ ಹಾಡು ಬರುತ್ತೆ, ಭಕ್ತಿ ಗೀತ ಬರುತ್ತೆ, ಚಿತ್ರಗೀತ ಬರುತ್ತೆ. ಸಂಗೀತದಿಂದ ಮನಸ್ಸು ಉಲ್ಲಾಸವಾಗತ್ತೆ, ಪ್ರಸನ್ನವಾಗತ್ತೆ. ಆಮೇಲೆ ಮತ್ತೊಬ್ಬರಿಗೆ ಕೇಳುವರಿಗೂ ಆನಂದವಾಗತ್ತೆ.
1: ಹೌದು, ಹಾಡೋರಿಗೂ ಆನಂದ, ಕೇಳೋರಿಗೂ ಆನಂದ,
2: ಕೇಳೋರಿಗೂ ಆನಂದ.
1: ಹೌದು,

0: ಅಮೆರಿಕದಲ್ಲಿ ಸಂಗೀತದಿಂದ ಕೆಲವೊಂದು ಕಾಯಿಲೆಗಳನ್ನ
1: ಗುಣಪಡಿಸಿದ್ದಾರೆ.
0: ಅದರಲ್ಲೂ ಮಾನಸಿಕ ಕಾಯಿಲೆಗೆ ಮದ್ದಿಲ್ಲ, ಔಷಧಿಗಳಿಲ್ಲ, ಸಂಗೀತದಿಂದ ಅದನ್ನ ಗುಣಪಡಿಸಬಹುದು ಅಂತ ನಾವು ಹೇಳಬಹುದು. ಸಂಗೀತ ಒಂದು ದೇವರು ಕೊಟ್ಟಂತಹ ವರ ಮೇಡಮ್.
1: ಹೌದು.
0: ಮತ್ತೊಂದು ಸಬ್ಜೆಕ್ಟ್ ಯಾವ್ದು ಮೇಡಮ್?
1: ವಿಶ್ವ ಜಿರಾಫೆ ದಿನ.
0: ವಿಶ್ವ
1: ಜಿರಾಫೆ ಜಿರಾಫೆ
0: ಜಿರಾಫೆ ದಿನ. ವಿಶ್ವ ಜಿರಾಫೆ ದಿನ ಅಂದ್ರೆ ಕೆಲವೊಂದು ಜಗತ್ತಿನ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಜಿರಾಫೆಗಳನ್ನ ಕಾಣ್ತೇವೆ ಮೇಡಮ್.
1: ಹೌದು.
0: ಆದ್ರೆ ಅವುಗಳ ಸಂತತಿ ಬಹಳ ನಾಶ ಆಗ್ತಾ ಇದೆ. ಹಿಂದೆ ಸರ್ಕಸ್ ಅಲ್ಲಿ ನಾವು ನೋಡ್ತಿದ್ವಿ.
1: ಹೌದು.
0: ಈಗ ಮೃಗಾಲಯದಲ್ಲಿ ಕೆಲವೊಂದು ಕಡೆ ನೋಡ್ಲಿಕ್ಕೆ ಸಿಗತ್ತೆ. ಆದ್ರೆ ಆ ಅಂತಹ ಪ್ರಾಣಿಗಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು ಮೇಡಮ್.
1: ಹೌದು ಹೌದು.
0: ಬರೀ ಚಿತ್ರದಲ್ಲೇ ನಮಗೆ ಮುಂದಿನ ಪೀಳಿಗೆಯವರು ಚಿತ್ರದಲ್ಲೇ ನೋಡ್ತಾರೆ.

0: ನಮ್ದು ಮೇಡಮ್.
1: ಹೌದು ಹೌದು,
0: ಬರೀ ಚಿತ್ರದಲ್ಲೇ ನಮಗೆ ಮುಂದಿನ ಪೀಳಿಗೆಯವರು ಚಿತ್ರದಲ್ಲೇ ನೋಡ್ತಾರೆ, ಅದು ತಪ್ಪು. ಅದನ್ನ ನಾವು ಸಂರಕ್ಷಿಸಿ ರಕ್ಷಣೆ ಮಾಡ್ಬೇಕು.
1: ಹೌದು,
0: ಈಗ ನೆಕ್ಸ್ಟ್ ಒಂದು ಜಿಯೋಗ್ರಫಿಕಲ್ ನೋಡ್ತೀವಿ, ಜಿಯೋಗ್ರಫಿಕ ಸೌತ್ ಆಫ್ರಿಕಾದಲ್ಲಿ ಹೆಚ್ಚು ಕಂಡು ಬರುತ್ತೆ, ನಮ್ಮ ಭಾರತದಲ್ಲಿಯೂ ಕಂಡು ಸಿಗುತ್ತವೆ.
1: ಆದರೆ
0: ಪ್ರಾಣಿಗಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ದು.
1: ಹೌದು, ನಮ್ಮೆಲ್ಲರ ಹೊಣೆ.
0: ಓಕೆ ಮೇಡಮ್,
1: ನಮಸ್ತೆ ಜಗತ್ತೇವರೇ, ಹೇಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
0: ಓಕೆ, ಧನ್ಯವಾದ.

0: ವಿಶ್ವ ಸಂಗೀತ ದಿನಾಚರಣೆಯನ್ನ ಕೂಡ ಇವತ್ತೇ ಆಚರಣೆ ಮಾಡಲಾಗ್ತದೆ. ಸಂಗೀತದ ಸಾರ್ವತ್ರಿಕ ಭಾಷೆಯನ್ನ ಗೌರವಿಸಲಿಕ್ಕೆ ಹಾಗೇನೆ ಪ್ರಪಂಚದಾದ್ಯಂತ ಜನರನ್ನ ಒಗ್ಗೂಡಿಸಲಿಕ್ಕೆ ಈ ದಿನವನ್ನ ಮೀಸಲಿಡಲಾಗಿದೆ. ಇದು ಸಂಗೀತ ಪ್ರಿಯರಿಗೆ ಹಬ್ಬದ ವಾತಾವರಣವನ್ನ ಸೃಷ್ಟಿಸುತ್ತದೆ. ಆಚರಣೆಯ ಹಿನ್ನೆಲೆ ಹಾಗೇನೆ ಮಹತ್ವವನ್ನ ನೋಡ್ತಾ ಹೋಗೋದಾದ್ರೆ ಈ ದಿನಾಚರಣೆ 1982 ಫ್ರಾನ್ಸ್ನಲ್ಲಿ ಫೆಟೆ ಡೆ ಲಾ ಮ್ಯೂಸಿಕ್ ಹೆಸರಿನಲ್ಲಿ ಪ್ರಾರಂಭವಾಯಿತು. ಫ್ರಾನ್ಸ್ನ ಆಗಿನ ಸಂಸ್ಕೃತಿ ಸಚಿವರಾಗಿದ್ದಂತಹ ಜ್ಯಾಕ್ ಲ್ಯಾಂಗ್ ಮತ್ತು ಸಂಗೀತಗಾರ ಮೌರಿಸ್ ಫ್ಲಿಯೊರೆಟ್ ಅವರು ಇದಕ್ಕೆ ನಾಂದಿಯನ್ನ ಹಾಡ್ತಾರೆ. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದವಾದ ದಿನವಾಗಿದೆ. ಈ ದಿನ ಬೆಳಕು ಮತ್ತು ಸೃಜನಶೀಲತೆಯನ್ನ ಸಂಕೇತಿಸ್ತದೆ. ಹಾಗಾಗಿ ವಿಶ್ವ ಸಂಗೀತ ದಿನವನ್ನು ಆಚರಣೆ ಮಾಡಲಾಗ್ತದೆ. ಪ್ರಸ್ತುತ ಭಾರತ ಸೇರಿದಂತೆ 120 ಹೆಚ್ಚು ದೇಶಗಳಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹವ್ಯಾಸಿ ಮತ್ತು ವೃತ್ತಿಪರ ಕಲಾವಿದರು ಉಚಿತವಾಗಿ ಬೀದಿಗಳಲ್ಲಿ, ಉದ್ಯಾನವನಗಳಲ್ಲಿ ಹಾಗೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶನ ನೀಡಿ ಜನರನ್ನು ರಂಜಿಸ್ತಾರೆ. ಸಂಗೀತವು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಹಾಗೆಯೇ ಮನಸ್ಸಿಗೆ ಶಾಂತಿಯನ್ನು ನೀಡಲಿಕ್ಕೆ ಅತ್ಯುತ್ತಮವಾದಂಥ ಸಾಧನವಾಗಿದೆ. ಸಂಗೀತಕ್ಕೆ ಯಾವುದೇ ಭಾಷೆ, ಜಾತಿ ಅಥವಾ ದೇಶದ ಗಡಿಯಿಲ್ಲ. ಇದು ಎಲ್ಲರನ್ನ ಒಂದೇ ಭಾವನೆಯಲ್ಲಿ ಬೆಸೆತದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
1: ನಮಸ್ತೆ ರೀ. ನಾವು ಯುವರಾಜ್ ಚೋಳಕೇರಿ, ವಿಜಯಪುರ ನಗರದಿಂದ.
0: ಚೋಳಕೇ ಅವರು ಮಾತಾಡಿ.
1: ಸಂಗೀತ ರೀ
0: ಮಾತಾಡಿ.
1: ಸಂಗೀತದ ಬಗ್ಗೆ ಮಾತಾಡೋಕ ಕಾರ್ಯಕ್ರಮದಾಗ ನಾವ್ ಭಾಗವಹಿಸ್ತೀವಿ. ಸಂಗೀತ ಕೇಳುವ ಆಸಕ್ತಿ ನಮ್ ಆನಂದ ಮನಸ್ಸ ಉಲ್ಲಸಿತಗೊಳತೈತ್ರಿ. ಸಂಗೀತ ಯಾವುದೇ ಕಾರ್ಯಕ್ರಮದಲ್ಲಿ ಚೆನ್ನಾಯಿ ಆಗಲಿ, ಕರ್ನಾಟಕ ಸಂಗೀತವಾಗಲಿ, ಚಿತ್ರಗೀತೆ ಆಗಲಿ, ಹಿಂದಿ ಚಿತ್ರಗೀತೆಗಳು ನಮ್ಮ ಕಂದಗಲ್ ರಂಗ ಮಂದಿರದಾಗ ಆಗ್ತಾವ್ರಿ. ಎಲ್ಲ ಬಿಜಾಪುರ ರಂಗದ ಪ್ರತಿ 15 ತಿಂಗಳಿಗೊಮ್ಮೆ ಅದೆಲ್ಲ ಕಾರ್ಯಕ್ರಮ ಎಷ್ಟು ಒಂದ್ ಸಾಯಂಕಾಲ ರೀ, ಬಹಳ ಸಂತೋಷ ಆಗ್ತೈತ್ರಿ. ಆಮೇಲೆ ನಮ್ಮ ಇಲ್ಲಿ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ, ಅಲ್ಲಿ ಪ್ರತಿ ರವಿವಾರ ದತ್ತಿ ಕಾರ್ಯಕ್ರಮ, ಶರಣರ ಚಿಂತನೆಗಳು, ಕನ್ನಡದ ಬಗ್ಗೆ ಎಲ್ಲರೇ, ಕನ್ನಡವೇ ನುಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಅನ್ನದ ಭಾಷೆ. ಇವತ್ತು ದತ್ತಿ ಕಾರ್ಯಕ್ರಮ ಇತ್ರಿ, ಶರಣರ ಚಿಂತನೆಗಳು. ಎಷ್ಟು ಮನಸ್ಸು ಉಲ್ಲಸಿತ ಆಗ್ತೈತ್ರಿ. ಒಂದ್ 2-3 ತಾಸು ಉಪನ್ಯಾಸ ಇರ್ತೈತ್ರಿ. ಇವತ್ತು ಪತ್ರಕರ್ತರ ಬಗ್ಗೆ

0: ಉಪನ್ಯಾಸ ಇತ್ತು, ಒಂದಿಗೆ ಇಬ್ರು ಮೂರ್ ಮಂದಿ ಪತ್ರಕರ್ತರು ಮಾತಾಡದ್ರಿ.
1: ಓಕೆ.
0: ನಮ್ಮಲ್ಲಿ ಈಗ ಅಗ್ದಿ ಸರಳ, ನಮ್ಮಲ್ಲಿ ಯಾವ್ದೋ ದರ ಏರ್ಲಾರ್ದಂದ್ರ ನಮ್ಮ ವೃತ್ತ ಪತ್ರಿಕೆ ರೀ, ಮುದ್ರಣ ಮಾಧ್ಯಮ. ಬರೀ ಕೇವಲ 5 ರೂಪಾಯಿ 6 ರೂಪಾಯಿ 7 ರೂಪಾಯಿದಾಗ ನಮ್ಮ ವಿಶ್ವದ ಸುದ್ದಿಗಳನ್ನೆಲ್ಲ ಕೊಡ್ತಾರೆ ನೋಡಿ. ಅಷ್ಟು ಎಲ್ಲಾ ನಮ್ಮ ಭಾರತ ಓಡ್ತಾ ಇದೆ ರೀ ದರದಲ್ಲಿ. ಆದ್ರೆ ನಮ್ಮ ವೃತ್ತ ಪತ್ರಿಕೆ ಮಾಧ್ಯಮ ಏನೈತ್ರಿ, ಬಹಳ ಅಗ್ದಿ ಕಡಿಮೆ ಬೆಲೆಯಲ್ಲಿ ಚಿಕ್ಕ 5 ಗಂಟೆಗೆ ಪತ್ರಿಕೆಗಳು ಮನೆ ತಲುಪ್ತಾವ್ರಿ. ಎಷ್ಟು ಆನಂದ ಪತ್ರಿಕೆ ಓದುದ್ರಿ.
1: ಹೌದು ಹೌದು.
0: ಇವತ್ತು ಉಪನ್ಯಾಸ ಐತೆ, ಅದೆಷ್ಟು ಕೇಳಿ ಆನಂದ ಆಗ್ತೈತ್ರಿ. ಆಮೇಲೆ ನಮ್ಮ ವಿಜಯಪುರದ ವಿದ್ಯಾರ್ಥಿನಿ ಒಬ್ಬರ್ರಿ ಇವತ್ತ, ನಮ್ಮ ಕುಮಾರಿ ಶಿಫಾ ಜಾವಿದ್ ಜಮಾದಾರ್ ಅವರು, ನಾಳೆ ಬರುವ 25ನೇ ತಾರೀಕಿಗೆ ರೀ ರಷ್ಯಾ ದೇಶದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅವರು, ಪರಮಾಣು ವಿಷಯದ ಮೇಲೆ ಮಾತನಾಡುತ್ತಿದ್ದಾರೆ.
1: ಅಭಿನಂದನೆಗಳು ಶಿಫಾ.
0: ಇವತ್ತ ನಾವು ಅವರಿಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಅಧ್ಯಕ್ಷರು ಶ್ರೀ ಹಾಸಿಂಪೇರ್ ವಾಲಿಕಾರ್ ಸರ್ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಬೀಳ್ಕೊಟ್ರಿ. ಇವತ್ತು ಅವರಿಗೆ ವಿದ್ಯಾರ್ಥಿನಿ ಅವರು ಇಂಗ್ಲಿಷ್ದಾಗೆ ಮಾತಾಡೋ ವೇದಿಕೆ ಮೇಗ್ರಿ, ಅವ್ರು ಕನ್ನಡದಾಗ ಕನ್ನಡ ಒಂದ್ ಸ್ವಲ್ಪ ನಮ್ಗೆ ಅನಾನುಕೂಲ ಆಗ್ತೈತಿ, ಇಂಗ್ಲಿಷ್ದಾಗ ಮಾತಾಡಿದ್ ನಮ್ಮ ಅನುಮತಿ ತಗೊಂಡು ಚೆಂದ ಮಾತಾಡಿದ್ರಿ ಅವ್ರು. 25ನೇ ತಾರೀಕಿಗೆ ಅವರು ಉಪನ್ಯಾಸ ಐತತ್ರಿ ಅಲ್ಲಿ, ರಷ್ಯಾ ದೇಶದೊಳಗೆ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ.
1: ಅಭಿನಂದನೆಗಳು ಅವರಿಗೆ.
0: ಅಭಿನಂದನೆ.
1: ಓಕೆ ಚೋಳ್ಕಿ ಅವ್ರಿ, ಸಮಯ ಆಗ್ತಾ ಇದೆ. ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ತೆ ರೀ. ನಮಸ್ತೆ.

0: ಇದುವರೆಗೆ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಕರೆ ಮಾಡಿದಂಥವರು ಪ್ರಮೋದ್ ಕುಲಕರ್ಣಿಯವರು ವಿಜಯಪುರದಿಂದ, ಸುರಗಿಹಳ್ಳಿಯಿಂದ ಬಸವರಾಜ್, ವಿಜಯಪುರದಿಂದ ಹಂಪಣ್ಣ ಮಸೂತಿ, ನವಲಕಿಯಿಂದ ವೈ ಬಿ ಚಳ್ಳಮರದವರು, ಹಾಗೆಯೇ ಬಾಬುರಾವ್ ಕುಲಕರ್ಣಿಯವರು ವಿಜಯಪುರದಿಂದ ಕರೆ ಮಾಡಿದರು, ದ್ಯಾಬೇರಿಯಿಂದ ಸಾಕ್ಷಿ, ಕಟಗೇರಿಯಿಂದ ಅಡಿಬೇಪ ಅವರು, ತಾಜ್ಪುರದಿಂದ ಮಲ್ಲಪ್ಪ ಚಿಕ್ಕಲಕಿಯವರು, ಸುಧೀಂದ್ರ ಜಗಾತಿಯವರು ವಿಜಯಪುರದಿಂದ, ಯುವರಾಜ್ ಚೋಳ್ಕೆಯವರು ಕೂಡ ಕರೆ ಮಾಡಿ ಮಾತನಾಡಿದರು. ಎಲ್ಲರಿಗೂ ಅಭಿನಂದನೆಗಳು, ಕೇಳುಗರೆ ಕೂಡ ಧನ್ಯವಾದಗಳು.
1: ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ.
0: ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ದೀಪಕ್ ಬ್ಯಾಕ್ವಾಡ್ಕರ್ ಇವರು.

0: ಆಕಾಶವಾಣಿ ವಿಜಯಪುರ, ಸಮಯ 6:01.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡುಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆರು ಗಂಟೆ ಹತ್ತು ನಿಮಿಷಕ್ಕೆ ಚಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೇವಾ ಮಾಹಿತಿ, ಆರು ಗಂಟೆ ಐವತ್ತೊಂದು ನಿಮಿಷ

ವರ್ಷಕ್ಕೆ ಇಂಗ್ಲೆಂಡ್ನ ಹಳೆಯ ಟ್ರಾಫೋರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ 2026. ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಆಲಿಸಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ವೇಳೆ ಹೀಗಿದೆ, 6:51 7:34 7:45 8 ಗಂಟೆಯವರೆಗೆ 8:00 to 8:45, 9:15 ಆಟದ ಮುಕ್ತಾಯದವರೆಗೆ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನ ಆಲಿಸಬಹುದು. ಈ ರಾತ್ರಿ 10 ಗಂಟೆಗೆ ರವಿ ವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರುವುದು.

0: ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ್ ಡೊಂಗ್ರೆ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳು, 8:00 ಸಮಾಚಾರ ಪ್ರಭಾತ್, 7:45 8:30 ಹಾಗೆ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:00 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿಬರುವುದು. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರದಲ್ಲಿ ಭಾವಗೀತೆಗಳು. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 12:30 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸಲಿದ್ದಾರೆ ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳಿಬರುವುದು. 6:10 ಚಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಕೇಳಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಧಾರಿತ ಕಬ್ಬಿನ ಬೇಸಾಯ ಕ್ರಮಗಳು, ಈ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಎಸ್ ನೂಲಿ ಅವರಿಂದ ಮಾಹಿತಿ. ತದನಂತರದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿಬರುವುದು. ಇನ್ನು 7:45 ಚಿತ್ರಗೀತೆಗಳು, 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೆಲೋಡಿ ಟೈಮ್ ಕೇಳಿಬರುವುದು. ಇದುವರೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani, the news read by Nishit Kumar. Talks between the US and Iran aimed at strengthening the fragile interim agreement and advancing efforts to end the West Asia conflict began in Switzerland's Bergenstock today. US Vice President J.D. Vance is leading the US delegation, while Iranian delegation is led by Speaker Mohammad Bagheer Ghalibaf and Foreign Minister Abbas Araghchi. Qatar and Pakistan are mediating the talks. The meeting comes after Tehran closed the Strait of Hormuz again over Israel's continued attacks on Lebanon. However, the U.S. military said that the waterway remains open to all vessels. Tehran and Washington are set to participate in quadrilateral talks later in the day with representatives of Qatar and Pakistan. Ahead of the four-party talks, the U.S. delegation, which also comprises Special Envoy Steve Witkoff and President Donald Trump's son-in-law Jared Kushner, held a meeting with the Pakistani mediating team. Prime Minister Narendra Modi today commissioned three indigenously built Indian Navy platforms, INS Dunagiri, INS Sanshodhak and INS Agra.

0: ಅಲ್ಲಿ ಹೋಗಿ ಮಾಡೋಣ ಅಂತ ನಾ ಹೇಳಿದೆ. ಕೇಳೇ ಇಲ್ಲ ಕಿ ನಮ್ಮ ಮಾತು.
1: ಹೋಗೋ ನಿನ್ನ ಕಂಡಾಪಟ್ಟು ರೊಕ್ಕ ಕೊಟ್ಟು ಅಲ್ಲ್ಯಾರು ಮಾಡ್ಯಾರು.
0: ಈಗ ನೋಡು ಕುತಿ ಹೊಡ್ಸ್ಕೊಂಡು ಕೂತಿಯಲ್ಲ, ಈಗ ಹಾಕು ಡಾಕ್ಟರ್ಗಳಿಗೆ ಹೋಗಿ ತೋರಿಸ್ಕೊಂಡು ಪೇನ್ ಕಿಲ್ಲರ್ಗಳಿಗೆ ತಗೋ.
1: ಏ ಸುಮ್ ಕುಂದ್ರೆ ಬರೀ ಅಡ್ಡ ತಿಡ್ಡ ಮಾತಾಡಿ ಅಡವೈ ಹಾಕ್ಬಿಡಲ್ಲ. ಅಕ್ಕಾರ ಬಂದಾರ
0: ಕೇಳ್ಬೇಕಾರ ಅಕ್ಕರಿಗೆ ಕೇಳು.
1: ಕೇಳ್ತೀನಿ.
2: ಹೌದ್ರಿ ಅಕ್ಕವ್ರ, ಅದರಿಂದ ನಮಗೆ ಏನ್ ಲಾಭ ಅದ? ಯೋಗ ಮಾಡಿದ್ರೆ ಹೇಳ್ರಿ ಅದ್ರ ಬಗ್ಗೆ.
3: ಅಯ್ಯೋ, ಯೋಗದ ಮೇಲೆ ನಮ್ಮ ಜೀವನ ನಡೆದೈತಿ. ಯೋಗದಿಂದನೇ ನಾವು ಆರೋಗ್ಯವಾಗಿರ್ಬೋದು.
0: ಯೋಗದಿಂದ ನಾವು ಕ್ರಿಯಾಶೀಲರಾಗಿರ್ತೇವೆ ಒಂದೇದು. ಎರಡನೇದು ನಮ್ದು ಬೊಜ್ಜುಗಳನ್ನೆಲ್ಲ ಕರಗಿಸಬಹುದು. ಆಮೇಲೆ ನಮ್ಮ ಏನಾದರೂ ಮೈಕೈ ನೋವುಗಳು, ಏನಾದರೂ ಎಲುಬು ಕೀಲು ನೋವುಗಳು ಅಂತ ಏನಂತಿರಲ್ಲ, ಇವೆಲ್ಲ ನಿವಾರಣೆ ಆಗ್ತಾವ ನೋಡು ಮಾರೆ.
3: ಅಲ್ರಿ ಯಾವ್ದು ಕಡಿಮೆ ಆಗಿಲ್ಲ ಹೇಳುವ.
1: ಅಲ್ರಿ ಅಕ್ಕಾರ, ಮತ್ತೆ ಮನ್ಯಾಗ ಸಾಕಷ್ಟು ಕೆಲಸ ಮಾಡ್ತಿರು. ಒಂದು ಯಾವಾಗ ನಶಿಕನ್ಯಾಗ ಎದ್ದಿರ್ತೇವೆ, ನಾಲ್ಕಕ್ಕೆ ಹ್ಯಾಂಡ್ ಕಸ ಮಾಡು, ಆ ಕಸ ಮಾಡು, ಈ ಕಸ ಮಾಡು, ಕೆಲಸ ಮುಗಿದ ರಾತ್ರಿ 7ಕ್ಕೆ ಮುಗಿತೈತಿ, 7-8ಕ್ಕೆ. ಮತ್ತೆ ಇನ್ನ ಎಂತ ಯೋಗ ಮಾಡಿದ್ರಿ ಏದ್ರಿ?
2: ಹೌದ್ರಿ ಅಕ್ಕವ್ರ, ನಾನು ಬೆಳಗ್ಗೆ ಎದ್ದ ತಕ್ಷಣ ಎಮ್ಮಿ ಇದು ತೆಗಿತೇನೆ, ಕೆಸರು ತೆಗಿತೇನೆ, ಮನೆಯಾಗಿಂದೆಲ್ಲ ಕೆಲಸ ಮಾಡ್ತೇನೆ. ಅದು ಯೋಗ ಅಲ್ಲೇನಮ್ಮ ಅದು?
3: ಅಲ್ಲ ಅಲ್ಲ, ಅದು ಯೋಗ ಅಲ್ಲ, ಅದು ಹಂಗಲ್ಲ. ಇದು ಯೋಗ ಅಂದ್ರೆ ನಿಮ್ಮ ಶ್ವಾಸಕ್ರಿಯೆ, ನಿಮ್ಮ ದೇಹ ಒಳಗಿಂದ ಆತ್ಮಶುದ್ಧಿ, ಆಮೇಲೆ ಇದು ಏನು ಮೆಡಿಟೇಷನ್ ಅಂತ ಅದ್ರೊಳಗೆ ಹೇಳ್ತೀವಿ, ಅದು ಎಲ್ಲ ಕೂಡಿ ಬೆವರು ಸುರಿಸಿ ನೀವು ಕೆಲಸ ಮಾಡೋದು, ಅದೂ ಎಕ್ಸಸೈಸ್ ಇಲ್ಲಂತ ಹೇಳಂಗಿಲ್ಲ. ಯೋಗ ಅನ್ನೋದು ಇದು ಒಂದು ಸಿಸ್ಟಮೆಟಿಕ್ ಆದ ಒಂದು ಸೈನ್ಸ್ ಐತಿ. ಇದು ಒಂದು ಪುರಾತನ ಕಾಲದಿಂದ ಈಗಿಂದ ಎಲ್ಲ ನಮ್ಮ ಮುನಿಗಳು ಯಾವಾಗ 5,000 ವರ್ಷಗಳಿಂದ ಈ ಯೋಗ ಮಾಡ್ಕೊಂತ ಬಂದಾರ. ಇದು ಯೋಗ ಬರೇ ಇವ್ರಿಗೆ ಇರ್ತಿತ್ತು, ಯಾರು ಸನ್ಯಾಸಿಗಳು ಸ್ವಾಮಿಗಳು ಮಾಡ್ತಿರು. ಆದ್ರೆ ಈಗ ಹಂಗಲ್ಲ, ಇದು ಯೋಗ ಪ್ರತಿಯೊಬ್ಬರಿಗೂ. ಯೋಗ ಯೋಗದಿಂದನೇ ನಾವು ಬದುಕ್ತೀವಿ. ನಮ್ಮ ಆರೋಗ್ಯ, ನೀವು ಬಿ ಪಿ ಹೋಗ್ತೈತಿ, ಶುಗರ್ ಹೋಗ್ತದ, ಥೈರಾಯ್ಡ್ ಹೋಗ್ತೈತಿ, ಕ್ಯಾನ್ಸರ್ ಅಂತದ್ದು ಕಡಿಮೆ ಆಗ್ತೈತಿ.
1: ಯವ್ವ ಯವ್ವ, ನೀ ಹೇಳಾನು ಈಗ ನನಗೆ ತರ್ಕಿಗೆ ಬತ್ತ ನೋಡಿ ಯವ್ವ ಮಾತು. ಅಲ್ಲವ್ವ, ಅವಾಗೆಲ್ಲ ಬಿ ಪಿ ಶುಗರ್ ದೊಡ್ಡ ಮಂದಿ ಜಡ್ ಅಂದಿದ್ರು, ಈಗ ಎಲ್ಲರಿಗೂ ಬರಾಕ್ತಿತ್ತಲ್ಲವ ಅದು.
3: ಮತ್ತೆ ಅದಕ್ಕೆ ಮತ್ತೆ
0: ಈಗಿನ ಆಹಾರ ಕ್ರಿಯೆನೇ ಹಂಗಿದೆ ಅಮ್ಮ. ಎಲ್ಲ ಗೊಬ್ಬರ ಹಾಕಿ ಗೊಬ್ಬರ ಹಾಕಿದ ಆಹಾರ ತಿಂತೇವು. ಸೊ 108 ಜಡ್ಗಳನ್ನು ನಾವು ತಗೋತೇವು. ನೋಡು ಮೊನ್ನೆ ಮೊನ್ನೆ ನೀನು ತಲೆ ನೋವು ಸಾಕತ್ತ ಅಂತಂದೆಲ್ಲ, ಅದು ಮೈಗ್ರೇನ್ ಅಂತಾರೆ. ಆ ಮೈಗ್ರೇನ್ ಅನ್ನು ಹೋಗಿಸೋದು ಯೋಗಾಸನದಿಂದ ಹೋಗ್ತದೆ, ಗೊತ್ತಾ ನಿನಗೆ?
1: ಅಂದ್ರ ಅಂತವೂ ಅದಾವ ಅಂದಂಗ ಆಯ್ತು, ತಲೆ ನೋವು ಹೋಗುದು ಅದಾವ.
3: ಹೌದು ಹೌದು, ಎಲ್ಲಾನೇ ಅದಾವ ನೋಡು. ತಲೆನೋವು ಅಷ್ಟೇ ಅಲ್ಲ, ಬೊಜ್ಜು ಎಲ್ಲಾನೇ ಹೋಗ್ತೈತಿ. ನಿನ್ನ ಮುಖದ ಮೇಲೆ ಕಾಂತಿ ಬರ್ತೈತಿ, ಮತ್ತ ತೆಳ್ಳ ಆಗ್ತಿ.
1: ಹಂಗಂದ್ರ ನಾ ಪೇರಲ್ಲವ್ಲಿ ಹಚ್ಕೋದಿಲ್ವ? ಹಂಗಂದ್ರ ನೀ ಹೇಳದಂತ ಆಸನ ಮಾಡ್ತೀನಿ. ಹಂಗಂದ್ರ ಅದು ಇದು ಹಚ್ಕೋತಿದ್ದೆ ನಾ ಮಾರಿಗಿ. ನೀ ಹೇಳಿದ ಯೋಗ ಮಾಡ್ತೀನಿ, ಅದು ಎಂತದೈತಿ ಹೋಗು ಮುಂದೆ ಹೇಳಿವಾ?
3: ಹಾ ಹೇಳ್ತೀನಿ. ಕಪಾಲ ಬಾಲ್ತಿ, ಅನ್ಲೋಮ ವಿಲೋಮ, ಇವು ಮುಖ್ಯವಾಗಿ ಇವೆರಡು ಮಾಡಬೇಕು. ನೀವು ಒಂದ್ಸಲ ಬರ್ರಿ, ಎಲ್ಲರೂ ಕ್ಲಾಸಿಗೆ ಬರ್ರಿ. ಅಷ್ಟೇ ಅಲ್ಲ, ನೀ ಹನುಮಂತ, ನಿನಗೆ ಮೋದಿ ಅವ್ರಂದ್ರೆ ಭಾಳ ಇಷ್ಟ ಅಲ್ಲ?
2: ಹೌದು, ಭಾಳ ಇಷ್ಟ ನಮಗೆ.
3: ಹಾ, ಮತ್ತೆ ಅವರು ಇದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದ್ರು.
2: ಜಾಗತಿಕ ಯೋಗ ದಿನ ಅಂತ
1: ಅಂದ್ರೆ 21 ತಾರೀಕಿಗೆ.
3: ಹೌದು
1: ಅಂದ್ರೆ ಇವತ್ತೇ ಅಲ್ಲ,
3: ಇವತ್ತೇ ಮತ್ತೆ ಅಂತಾರಾಷ್ಟ್ರೀಯ ಯೋಗ ದಿನ ಆಯ್ತು. 177 ದೇಶಗಳು ಅನುಮತಿ ಕೊಟ್ಟವು
1: ಯೋಗ ಮಾಡಕ.
3: ಇಡೀ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮಂದಿ ಒಪ್ಕೊಂಡಾರ ಈ ಯೋಗಕ್ಕನ್ನ.
1: ಅಂದ್ರೆ ಎಲ್ಲಾರ್ಗಿ ಗೊತ್ತಾಗೈತೆ ಅಂದಂಗ ಐತಿ, ಯೋಗದಿಂದ ಬಹಳ ಉಪಯೋಗ ಐತೆ.
3: ಉಪಯೋಗದ
0: ಬಹಳ ಉಪಯೋಗ ಐತಿ, ಅದರಿಂದ ಎಲ್ಲಾರು ಮಾಡೋಣ ಯೋಗ ಅಂತ. ಈ ದಿವಸಗಳನ್ನ ನಾವು ಸರಿಯಾಗಿ ಆಚರಣೆ ಮಾಡೋಣ, ಎಲ್ಲರೂ ಸೇರಿ ನಾವು ಇದನ್ನು ಆಚರಣೆ ಮಾಡಕ್ಕೆ ಒತ್ತು ಕೊಡೋಣ ಅಂತ ನನ್ನ ಅನುಭವ.
1: ಆಯ್ತು, ನೀ ಅಣ್ಣ ಹೇಳ್ದಂಗೆ ಹಂಗ ಮಾಡೋಣ. ಅಕ್ಕ ಹಣಮನು ಹಣಮ.
2: ಅಕ್ಕ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಹೆಣ್ಮಕ್ಳಿಗೆ ಅಷ್ಟೇ ಸೀಮಿತ, ಗಂಡು ಮಕ್ಳಿಗೆ ಅಷ್ಟೇ ಸೀಮಿತ?
3: ಹಂಗೇನಿಲ್ಲ
1: ನೋಡಿಲಿ, ಹಿಂಗ್ ಕೇಳಿ ಒಟ್ಟ ಜಾರ್ಕೊಳ್ಳೋಮ, ನಿನಗೂ ಐತಿ.
2: ಕೇಳಲಿ,
3: ನೀ ಏನು ಇಷ್ಟು ದಡ್ಡ ಇದ್ದಿ ಏನ್ ಬಿಡು. ಮತ್ತೆ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನು ಬೇರೆ ಇಲ್ಲ. ನಾ ಹುಟ್ಟಿದ್ದ ಎಲ್ಲರೂ ಒಂದೇ ತರ, ಎಲ್ಲರ ಶರೀರಗಳು ಎಲ್ಲ ಅವಯವಗಳು ಎಲ್ಲ ಒಂದೇ ತರನೇ ಕೆಲಸ ಮಾಡ್ತಾವ. ಮತ್ತೆ ಎಲ್ಲರಿಗೂ ಇದು ಬೇಕೇ ಬೇಕಲ್ಲ.
2: ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್, ಅದು ಅಲ್ಲ
3: ವಾಕಿಂಗ್ ಇಲ್ಲ ತಂದ್ಬೇಡ, ಅದನ್ನು ಒಂದ್ ತರದ ಯೋಗ. ಈಗ ವಾಕಿಂಗ್ ಮಾಡೋದನ್ನು ಅದು ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಒಳಗೆ ಮಾಡ್ಬೇಕಂತ ಯೋಗದಲ್ಲಿ ಹೇಳ್ಕೊಡ್ತಾರ. ಯಾವ ತರ ಮಾಡ್ಬೇಕು, ಎಷ್ಟು ಸ್ಪೀಡ್ ಒಳಗ್ ನೀವು ಮಾಡ್ಬೇಕು, ಎಷ್ಟು ಕಡಿಮೆ ಒಳಗ್ ಮಾಡ್ಬೇಕು, ಬ್ಯಾಕ್ ಪೇನ್ ಇದ್ದವ್ರು ಹೆಚ್ಚು ಜೋರ್ ನಡಿಬಾರ್ದು, ಸ್ವಲ್ಪ ನಡಿಬೇಕು, ಹೀಗೆಲ್ಲ ಇರ್ತೈತಿ.
2: ಎಷ್ಟು ಟೈಮ್ ಮಾಡ್ಬೇಕು ಸರ್ ಅದನ್ನ?
0: ಯಾವುದೇ ನೀವು ಮಾಡೋದಾದ್ರೂ ಒಂದು ಸರಳ ಒಂದು 20-30 ನಿಮಿಷದವರೆಗೆ ನೀವು ವ್ಯಾಯಾಮಗಳನ್ನು ಮಾಡಲೇಬೇಕು ದಿನನಿತ್ಯ.
2: ಅಂದ್ರೆ ಬೆಳಗ್ಗೆ ಸಾಯಂಕಾಲ ಮಾಡಬಹುದು ಸರ್? ಅದಕ್ಕೆ ಒಂದು ಸೀಮಿತವಾದ ಸಮಯ ಇದೆ ಅದಕ್ಕೆ ಸರ್?
0: ಖಾಲಿ ಹೊಟ್ಟೆ ಬೆಳಗ್ಗೆ ಹಾಗೂ ಸಾಯಂಕಾಲ ಇದನ್ನು ಮಾಡಬೇಕು.
3: ಅಂದ್ರೆ 3 ತಾಸು ಆದ್ಮೇಲೆ ಖಾಲಿ ಹೊಟ್ಟೆ ಇರಬೇಕು. ಸಂಜೆ ಮುಂದೆ ನೀವು ಊಟ 2 ಗಂಟೆಗೆ ಮಾಡಿದ್ರೆ ನೀವು 6 ಗಂಟೆಗೆ ನೀವು ಯೋಗ ಮಾಡಬಹುದು.
2: ಈಗ ಪ್ರತಿಯೊಂದು ಶಿಬಿರ ಅಂತ ಅಂತೀರ ನೀವು, ಶಿಬಿರ ಅಂತ ಹೇಳಿ ಬೈ ಚಾನ್ಸ್ ನಮಗೆ ಶಿಬಿರ ಹೋಗ್ಲಿ.

0: ಆಗ್ಲಿಕ್ಕಂದ್ರೆ ನಾವು ಮನೆ ಒಳಗೆ ಮಾಡ್ಕೋಬಹುದಾ, ಮನೆ ಮೇಲ್ಗಡೆನು ಮಾಡ್ಬೋದಾ?
1: ಮಾಡಬಹುದು, ಹಂಗಂತ ಏನಿಲ್ಲ. ಒಂದು ಗುರುಗಳು ಬೇಕಾಗಿನ್ಸ್ಟ್ರಕ್ಷನ್ ಕೊಡೋರು ಬೇಕೇ ಬೇಕು. ಆದ್ರೂ ಕೂಡ ನೀವು ಈಗೆಲ್ಲ ಮೊಬೈಲ್ ಅಲ್ಲಿ ನಿಮಗೆ ಫ್ರೀ ವೆಬಿನಾರ್ ಇರ್ತಾವ, ಆನ್ಲೈನ್ ಕ್ಲಾಸಸ್ ತಗೋತಾರ, ಅದೆಲ್ಲ ನೀವು ಜಾಯಿನ್ ಆಗಬಹುದು. 5 ಗಂಟೆ 4 ಗಂಟೆಗೆ ಲೈವ್ ಕೊಡತಾರ ಗೊತ್ತು.
2: ಯಾವುದೇ ಮಾಡಿದ್ರು ಅದು ಉಸಿರಾಟದ ಕ್ರಿಯೆಯನ್ನು ಇಟ್ಕೊಂಡು ನಾವು ಮಾಡಬೇಕು, ಅಂದರೆ ಅದು ಯೋಗಕ್ಕೆ ಒಂದು ಸರಿಯಾದ ರಿಸಲ್ಟ್ ಸಿಗುತ್ತದೆ.
3: ಅಕ್ಕಣ್ಣ, ನೀವು ಹೇಳದಂಗ ನನಗೆ ಗೊತ್ತಾಯ್ತು. ಒಟ್ಟು ನೀವು ಹೇಳುದೇನಂದ್ರ ಒಬ್ಬರು ಮಾರ್ಗದರ್ಶನ ಒಳಗ ಮಾಡ್ಬೇಕು. ನಾವು
1: ಮಾಡ್ಬೇಕು, ಆದ್ರೂ ನೀವು ಅದು ಮಾಡ್ಲಿಲ್ಲ ಅಂದ್ರೂ ಅನ್ಲೋಮ ವಿಲೋಮ ಮಾತ್ರ ಮಾರ್ಗದರ್ಶನ ಇಲ್ಲದೆ ಮಾಡ್ಲೇಬಾರ್ದು.
3: ಮಾಡಬಾರ್ದು
1: ಮಾಡಬಾರ್ದು ಎಲ್ಲರೂ ಮಾಡಕ್ ಹೋಗಿ ಮತ್ತೆ ಕುತ್ತಿಗೆ ಅದೆಲ್ಲ ಮತ್ತೆ ಅದಕ್ಕೆ.
0: ನಮ್ಮನ್ಯಾಗ ನಮ್ಮ ಗರ್ಭಿಣಿ ಅವ್ರು ಮಾಡಬಹುದ ಯೋಗ?
1: ಮಾಡಬಹುದಲ್ಲ,
3: ಅಂದ್ರ ಅವ್ರಿಗೆ ಅಂತದೇ ಒಂದು ಗರ್ಭಿಣಿಯರಿಗೆ ಆದಂತ ಒಂದು ಆಸನಗಳು ಅದಾವನೆ?
1: ಅದಾವ, ಬಹಳ ಚಂದ. ನಿಮ್ಮ ಹೇರಿಗೇನು ಅಷ್ಟು ಸುಲಭವಾಗಿ ಆಗ್ತೈತಿ, ಅವ್ರಿಗೆ ಅದು ಬೊಜ್ಜು ಬರಂಗಿಲ್ಲ, ಮಕ್ಕಳ ಮೆದುಳು ವಿಕಸನ ಆಗ್ತೈತಿ. ನೀವು ಯೋಗ ಮಾಡ್ತಿದ್ರ ಆ ಟೈಮ್ ಒಳಗ ಗರ್ಭಿಣಿಯರಂತೂ ಮುಖ್ಯವಾಗಿ ಮಾಡ್ಬೇಕು.
3: ಅಕ್ಕ ನೀ ಹೇಳ್ದಂಗ ಹಂಗ ಮಾಡ್ಸೋನು, ನನ್ನ ಮಗಳನ್ನು ಹೊಟ್ಲದಾಳ, ಯಾಕಂದ್ರೆ ಸುಲಭವಾಗಿ ಅರಿಗೆ ಹಾಗಂಗ ಮಾಡೋಣಂತ. ಅಂತವೇನ್ರಿ ಆಸನ ಇದ್ರು ಹೇಳುವ, ಸಂಜೆನ ಕರ್ಕೊಂಡ್ಬರ್ತೀನಿ. ಕಿನ್ನ
1: ಕರ್ಕೊಂಡ್ ಬಾ. ಅಂದ್ರ ಅದು ಒಂದು ಯೋಗದ ಗುರು ಅದಕ್ಕೆ ಬೇಕೇ ಬೇಕು. ಯಾಕಂದ್ರೆ ಪ್ರೆಗ್ನೆಂಟ್ ಇರ್ತಾರಲ್ಲ ಹೆಣ್ಮಕ್ಳು, ಹೊಟ್ಲ ಇರ್ತಾರ, ಅವ್ರಿಗೊಂದು ಕರೆಕ್ಟ್ ಆಗಿ ಇದ್ರಲಿಂದ ಮಾಡ್ಬೇಕ. ಈಗಂತೂ 5 ವರ್ಷದಿಂದ ಶುರು ಮಾಡ್ರಿ ಅಂತ ಏನ್ ಹೇಳ್ತಾರ ಮೋದಿಯವರು, ಹೇಳ್ತಿರ್ತಾರ ಭಾಷಣ ಒಳಗ. 5 ವರ್ಷ ಮಗು ಹಿಡಿದು ನೀವು ಯೋಗ ಶುರು ಮಾಡಿದ್ರ ಆ ವ್ಯಕ್ತಿ ಹೆಂಗ್ ಬೆಳಿತಾನ ನೀವು ನೋಡ್ರಿ.
2: ಅವು ಎಲುಬುಗಳು ಬೆಳೆಯುವಂತ ವಯಸ್ಸು ಇರ್ತದೆ, ಎಲುಬುಗಳು ಯೋಗಾಸನ ಮಾಡೋದಂತರ ಅವತ್ತರ ಬೆಳವಣಿಗೆ ಚೆನ್ನಾಗಿ ಆಗ್ತದೆ.
0: ಮಕ್ಕಳಿಗೆ ಯಾವ ತೊಂದರೆ
2: ಆಗಲ್ಲ,
1: ತೊಂದರೆ ಅಂತಿಲ್ಲ, ಇನ್ನೂ ಹೆಚ್ಚು ಉಪಯೋಗಕಾರಿ ಐತಿ. ಮಕ್ಕಳಿಂದನೇ ಮಾಡ್ಬೇಕಂತ ಏನ್ ಹೇಳ್ತೀವಿ ನಾವು? ಗರ್ಭದಲ್ಲಿ ಇದ್ದಾಗನೆ ಆ ಸಂಸ್ಕಾರ ಕೊಟ್ಟು ಮಕ್ಕಳು ಹುಟ್ಟದ ಮೇಲೆ ನೀವು 3 ವರ್ಷದಿಂದ ಶುರು ಮಾಡಿದ್ರ, ಈಗ ನಾವು ಭರತನಾಟ್ಯ ಅದೆಲ್ಲ ಮಾಡ್ತಿರ್ತಾರ 3 ವರ್ಷ ಇದ್ದಾಗ ನಾವು ಕಲ್ಚಕ್ ಶುರು ಮಾಡ್ತೀವಿ. ಹಂಗ ಅದು ಯೋಗ ಮಾಡ್ಬೇಕಾದ.
2: ಅಲ್ಲೋ ಹನುಮ, ನಾನು ನೀನು ಆ ಗಿಡ ಗಿಡ ಜಿಗಿತಿದ್ದೇವು, ನೆನಪೈತೇನಿಲ್ಲ?
0: ನೆನಪದರಿ ಅದು.
2: ಮತ್ತೆ ಅವಾಗ ಏನವ ಯೋಗಾಸನ ಅದೆಲ್ಲ ಹೆಂಗ ಆಗ್ತಿದ್ ನಮ್ಮ ಮೈ ಎಲ್ಲ ಹೆಂಗ ಇರ್ತಿತ್ತು?
0: ಎಕ್ದಮ್ ಸ್ಟ್ರಾಂಗ್, ಎಕ್ದಮ್ ಚಿಂತಿಕೆಗಳು,
3: ಮಂಗ ಜಿಗಿದಂಗ ಜಿಗಿದಾಡ್ತಿದ್ರು ಇಬ್ರು. ಅದಕ್ಕ ಅಟ್ ಎಲ್ಲ ಮೈಯ ಕೈಯ ಸಡ್ಲ ಐತಿ, ಹೌದಿಲ್ಲ? ಈಗ ಬರೇ ಮಾತಾಡ್ತೀವೋ ಏನ್ ಮಾಡ್ತೀವೋ? ಯಕ್ಕ ಏನ ಈಗ ಟೈಮ್ 6 ಮಾಡ್ಬೇಕಂತ ಹೇಳ್ದಿ, ಈಗ 5:30 ಆಗೈತಿ, ಇನ್ನೇನ್ ಮಾಡ್ನು? ಇವತ್ ಹೆಂಗು ಯೋಗಾಡಿ ಐತಿ? ಏ ಹಣ್ಮು, ಅವ್ ಚಾಪಿ ಗಿಪಿ ತಗೊಂಬ ಮ್ಯಾಳಿಗೆ ಮ್ಯಾಗ ಹೇಳ್ತಾರ ಯಾಕ ನಮ್ಗ?
0: ಹೇಳ್ತೀವಿ, ಒಳ್ಳೆ ಖುಷಿ ಆದ್ರೆ ಮತ್ತೊಂದು ಮಕ್ಕಳಿಗೆ ಒಂದು ಐತಿ ಮಿತಿ ವಯಸ್ಸಿಲ್ಲ ಅಂತಂದ್ರಲ್ಲ, ಅದ್ ಬಹಳ ಖುಷಿ.
3: ಅದೇ ನಿನ್ ಮಕ್ಕಳಿಗೆ ಕರ್ಕೊಂಬ.
0: ನನ್ನ ಕುಟುಂಬ ಇವಾಗ ಗರ್ಭಿಣಿ ಇದಾರೆ, ಅವ್ರಿಗೆ ಕರ್ಕೊಂಡ್ಬಿಡ್ತೀನಿ. ಧನ್ಯವಾದ ತಮ್ಗೆ ಹೇಳಿದ್ದಕ್ಕೆ, ತುಂಬಾ ಧನ್ಯವಾದಗಳು.
3: ನಡಿ. ಏ ಹಣ್ಮ, ತೋಮರ ದೌಡ್ ತೋಮ, ನಾಕೆ ತೋಮ ಚಾಪಿ, ನಿನ್ ಹೆಂಡತಿ ಕರ್ಕೊಂಬ. ಅಲ್ಲ ಹುಡುಗರು ಅಂದಿಲ್ಲ, ಕೇಳಕ್ ಶಾಣೆ ಅದಿ, ಕರ್ಕೊಂಬಾರೋ ದೌಡ.
1: ಹಂಗಾರ ಬರ್ರಿ, ನೀವೆಲ್ಲ ಬರ್ರಿ, ನಾವು ಹೋಗಿರ್ತೀವಿ.
3: ಹುನ್ರಿ ಅಕ್ಕ, ನೋಡ್ರಿ.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹನುಮಂತ್ ಚವಾಣ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸೋಣಗಾರ್ ಹಾಗೂ ಸವಿತಾ ದೇಶ್ಮುಖ್.
4: ಪ್ರಸ್ತುತಿ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ದೇಶೆ ಯೋಗೋತ್ಸವಃ ಸೋತ್ಸಾಹಂ ಆಚರಿತಃ. ತೇನ ಪ್ರಖ್ಯಾಪಿತಂ ಯತ್ ಯೋಗಃ ಮಾನಸಿಕ ಸ್ವಾಸ್ಥ್ಯಾತ್ ಶಾರೀರಿಕ ಸ್ವಾಸ್ಥ್ಯಂ ಪ್ರತಿ ಏಕಮಾತ್ರೋ ಮಾರ್ಗೋ ವಿದ್ಯತೆ, ಸಹೈವ ಮಾನವೀಯ ಚೇತನಾಯಾಃ ಪ್ರಕಟೀಕರಣಮಸ್ತಿ ಯೋಗಃ. ಪ್ರಧಾನಮಂತ್ರಿಣಾ ಕೋಲ್ಕತಾ ನಗರೆ ಸ್ವದೇಶೆ ನಿರ್ಮಿತಾನಿ ತ್ರೀಣಿ ಭಾರತೀಯ ನೌಸೇನಾ ಮಂಚಾನಿ ರಾಷ್ಟ್ರಾಯ ಸಮರ್ಪಿತಾನಿ. ತೇನೋದೀರಿತಂ ಯತ್ ದೇಶೆ ರಕ್ಷಾ ಉತ್ಪಾದನ ಕ್ಷಮತಾಯಾಃ ವರ್ಧನಾಯ ವಿಶೇಷಾಃ ಪ್ರಯಾಸಾಃ ವಿಧೀಯಂತೆ. ಅದ್ಯ ಭಾರತೆ ವಿದೇಶೇಷು ಚ 5,000+ ಪರೀಕ್ಷಾ ಕೇಂದ್ರೇಷು ಸುದೃಢ ಸುರಕ್ಷಾ ವ್ಯವಸ್ಥಾಯಾಃ ಅಂತಃ ನೀಟ್ ಯುಜಿ ಇತ್ಯಸ್ಯ ಪುನಃ ಪರೀಕ್ಷಾ ಸುಸಂಪನ್ನಾ. ಅಪಿ ಚ ಕ್ರೀಡಾ ವಾರ್ತಾಸು, ಮಹಿಳಾ ಹಾಕಿ ಕ್ರೀಡಾಯಾಂ FIH

0: ಆಕಾಶವಾಣಿ ವಿಜಯಪುರ, ಸಮಯ 6:38. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನ.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ. ದಿನ ಪೇಟೆಗಿರ್ತಾನ.
1: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
0: ಏನ್ ಹಂಗಂದ್ರೆ
2: ಸುಮ್ನಿ ರೀ, ಸಾಕಿನ.
1: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
2: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ.
3: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
2: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
0: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
4: ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ
0: ಅಂತ ನಮಗ.
1: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
5: ನೀವೇನಂತೀರಿ ಡ್ರೈವರ್?
6: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
5: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
7: ರೈಟ್ ರೈಟ್.
8: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
9: ಹಲೋ ಎಲ್ಲಿದೀಯಪ್ಪ?
8: ತಗೊಂಡ ಬಿಟ್ಟ ಕಾಲ್ ಅನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
10: ಕಥೆ ಮುಗಿಯಿತೆ.
8: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
11: ಏ ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
2: ಅದನ್ ಯಾಕಂಗ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
11: ಏ ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
2: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
11: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
5: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:35:23. ಇದೊಂದು ಪ್ರಕಟಣೆ. ಸ್ವದೇಶಿ ಸಂಭ್ರಮ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗ ಮಂದಿರ ಆವರಣದಲ್ಲಿ ದಿನಾಂಕ 12/6/2026 21/6/2026 ನಡೆಯಲಿದೆ. ಸಮಯ ಬೆಳಿಗ್ಗೆ 10:00 ರಾತ್ರಿ 9:00. ಪ್ರಕಟಣೆ ಆಲಿಸಿದಿರಿ.
1: ಶಾಲಾ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2 7 0

ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಲಿಸಲಿದ್ದೀರಿ.

0: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो।
1: PLI है ना।
2: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: Hey guys! ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
4: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
3: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
4: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
7: ಹ್ಮ್, ನಾನು ಅಷ್ಟೆ. ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
6: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ 2nd rank ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
7: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
6: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
7: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದ್ರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
6: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
8: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
9: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
10: ಏಕೆಂದರೆ ನೀರು ಜೀವಜಲ.
8: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು.

0: ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರ ವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ ಎರಡು ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ ಐವರು ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು, ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ 5 ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
2: ಆಕಾಶವಾಣಿ ಸಮಯ 6:50:49. ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನೀಗ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಆಧಾರಿತ ಕೃಷಿ ಈ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ
1: ಶಿವಾಸ್ತಿಕ ಭಾಟಿಗೂ ಅಗರ್ ಹಮ್ ಕಂಪ್ಯಾರಿಸನ್ ಕರೆ ತೋ
2: ರೈಟ್ ದೆನ್ ದೋ ಚೇಂಜಸ್ ಜೋ ಹುಯೆ ಹೈ ತಸ್ಮೀನ್ ಬ್ರಿಡ್ಜ್ ಔರ್ ದಾನಿ ವ್ಯಾನ್ ನಿಕರ್ಕ್ ಅಂದರ್ ಹೈ ಔರ್ ಸುನೆ ಲೂಸ್ ಔರ್ ಕಾಲಾ ರಹನೆ ಕೆ ಮಿಸ್ ಔಟ್ ಕರ್ ರಹಿ ಹೈ ಸೌತ್ ಆಫ್ರಿಕಾ ಕೆ ಲಿಯೆ ಔರ್ ತಾಜಾ ಖಬರ್ ಯೆ ಹೈ ಕಿ ದೋನೋ ಹಿ ದೇಶೋ ಕಾ ಜೋ ರಾಷ್ಟ್ರೀಯ ಧ್ವಜ ಹೈ ವೋ ಮೈದಾನ್ ಕೆ ಬೀಚೋ ಬೀಚ್ ಆಯಾ ಹೈ ಔರ್ ICC ಕಾ ಧ್ವಜ ಔರ್ ಉಸ್ಕಿ ದಾಯಿ ತರಫ್ ಭಾರತ್ ಔರ್ ಬಾಯಿ ತರಫ್ ಸೌತ್ ಆಫ್ರಿಕಾ ಕಾ ಫ್ಲಾಗ್ ಔರ್ ಪ್ಲೇಯರ್ಸ್ ವಹಾಂ ಪೆ ತಯಾರ್ ಹೋ ರಹೆ ಹೈ ನ್ಯಾಷನಲ್ ಆಂಥಮ್ ಕೆ ಲಿಯೆ ಬಹುತ್ ಜಲ್ದಿ ಸೆ ಹಮ್ ಯಹಾಂ ಪೆ ರವೀಂದರ್ ಜಿ ಆಪ್ಸೆ ಮೇ ಬಡಿ ಜಲ್ದಿ ಜಾನ್ನಾ ಚಾಹೂಂಗಾ ಕಿ ಇಂಡಿಯಾ ಕಾ ರನ್ ರೇಟ್ ಬಹುತ್ ಅಚ್ಛಾ 3.98 ಸೌತ್ ಆಫ್ರಿಕಾ ಇಸ್ ಮೈನಸ್ 1.10 ಯೇ ಕಾಂಟೆ ಕಿ ಟಕ್ಕರ್ ಸ್ಪೆಷಲಿ ಜಬ್ ಹಮ್ 50 ಓವರ್ ಕೆ ಫಾರ್ಮ್ಯಾಟ್ ಮೇ ವೋ ಜೋ ಫೈನಲ್ ಹಮ್ನೆ ದೇಖಾ ಥಾ ಸೌತ್ ಆಫ್ರಿಕಾ ಜಾನ್ತೇ ಹೈ ಕಿ ಹಮಾರೆ ಕೋ NRR ಭಿ ಮೇಂಟೇನ್ ಕರ್ಕೆ ರಖನಾ ಹೈ
3: ದೇಖಿಯೇ NRR ಕಾ ತೋ ಡಿಫ್ರೆನ್ಸ್ ರಹೇಗಾ ಹೀ ಔರ್ ಇಂಡಿಯಾ ಅಭಿ ಜೋ ಡಿಫ್ರೆನ್ಸ್ ಹೈ ಬಹುತ್ ಜ್ಯಾದಾ ಹೋ ಚುಕಾ ಹೈ ಲೇಕಿನ್ ಯೇ ದೇಖಿಯೇ ಕಿ ಇಸ್ ಯೇ ಜೋ ಆಜ್ ಇಂಡಿಯಾ ಕೋ ಉಸ್ ರನ್ ರೇಟ್ ಕೋ ಮೇಂಟೇನ್ ಕರ್ನಾ ಪಡೇಗಾ ಕ್ಯೂಂಕಿ ಇಸ್ ಗ್ರೌಂಡ್ ಪೆ ಮೈನೆ ದೇಖಾ ಜೋ ಚೇಸ್ ಕರ್ನೆ ವಾಲೇ ಜ್ಯಾದಾತರ್ ಜೀತೇ ಹೈ ಕಾಫಿ ಜೀತೇ ಔರ್ ಜೋ ಸೌತ್ ಅಫ್ರಿಕಾ ಕಿ ಬ್ಯಾಟಿಂಗ್ ಲೈನ್ ಅಪ್ ಹೈ ಲೌರಾ ದೇಖ್ ಲಿಯೇ ಡರ್ಕ್ಸನ್ ದೇಖ್ ಲಿಯೇ ಇವನ್ ಕ್ಲರ್ಕ್ ಜೋ ಕಿ ಕಾಫಿ ಫಾರ್ಮ್ ಮೇ ಚಲ್ ರಹೀ ಹೈ ದೋನೋ ಕೋ ದೋನೋ ಮ್ಯಾಚಸ್ ಮೇ ತೋ ಇಂಡಿಯಾ ಕೋ ಏಕ್ ಅಚ್ಛಾ ಸ್ಕೋರ್ ಬನಾನಾ ಪಡೇಗಾ ಸೌತ್ ಅಫ್ರಿಕಾ ಅಗೇನ್ಸ್ಟ್ ಕಮ್ಸ್ ಔರ್ ಉಸೀ ಕೋ ಕಿ ಹಮ್ ತೋ ಜಾನ್ತೇ ಹೈ ಕಿ ಯೇ 20 ಓವರ್ಸ್ ಕೆ ಮ್ಯಾಚ ಮೇ ದೋ ಪ್ಲೇಯರ್ಸ್ ಹೀ ಖಡೋ ಜಾತೇ ಹೈ ತೋ ಮ್ಯಾಚ ಕೋ ಬರಾಬರ್ ಕರ್ ದೇತೇ ಹೈ
1: ಜೀ ಹಮಾರೆ ಸಾಥ್ ಏಕ್ ಕಾಲರ್ ಜುಡ್ ಚುಕೇ ಹೈ ಅಪ್ನಾ ನಾಮ್ ಬತಾಯೇ ಔರ್ ಆಪ್ ಕಹಾಂ ಸೇ ಹಮಾರೆ ಸಾಥ್ ಜುಡ್ ರಹೇ ಹೈ
4: ನಮಸ್ಕಾರ ಮಮತಾ
1: ನಮಸ್ಕಾರ
4: ಮೈ ಅಮರಾವತ್ ಮಹಾರಾಷ್ಟ್ರ ಅಮರಾವತಿ ಸೇ ಪ್ರಕಾಶ್ ಬಾತ್ ಕರ್ ರಹಾ ಹೂಂ
1: ಜೀ ಪ್ರಕಾಶ್ ಜೀ ಅಪ್ನಾ ಸವಾಲ್ ಪೂಛೇ
4: ಅರೇ ಹಾಯ್ ಮನೀಶ್ ಜ್ವಾಲಿ ಸರ್
2: ಹಲೋ ಜೀ
4: ಕೈಸೆ ಹೋ ಯಾರ್
2: ಮೈ ಬಹುತ್ ಅಚ್ಛಾ ಹೂಂ ಸರ್ ಆಪ್ ಕೈಸೆ ಹೈನ್
4: ಅರೇ ಆಪ್ಕಿ ಆವಾಜ್ ಸುನ್ ಸುನ್ ಕೇ ಬಡಾ ಹೋ ರಹಾ ಹೂಂ ಯಾರ್
2: ಅಚ್ಛಾ ಠೀಕ್ ಹೈ ಯೇ ಕಾಂಪ್ಲೀಟ್ ಜೀ ಬತಾಯೇ
4: ಏಕ್ ಕ್ವೆಶ್ಚನ್ ಏಕ್ ಕ್ವೆಶ್ಚನ್ ರಖ ರಹಾ ಹೂಂ
2: ಜೀ ಜೀ
4: ಯೋ ರವಿ ಸರ್ ಮೇರೆ ಕ್ವೆಶ್ಚನ್ ಕಾ ಬಹುತ್ ಅಲ್ಲಿನ ಅಚ್ಛಾ ಜವಾಬ್ ದೇ ಪಾಯೆಂಗೆ ಐಸಾ ಲಗ್ತಾ ಮುಝೆ ಕಿ ದೇಖೋ ಜೋ ಬಾಕಿ ಕ್ಯಾಪ್ಟನ್ಸ್ ಹೈ ಯಾ ಫಿರ್ ನ್ಯಾಟ್ ಸೂಪರ್ ಬ್ರ್ಯಾಂಡ್ ಕೋ ದೇಖೋ ಯಾ ಫಿರ್ ಔರ್ ಕೋಯಿ ತೋ ಮುಝೆ ಐಸಾ ಲಗ್ತಾ ಯೇ ಹರಿದಿ ಕಾ ಜೋ ಫಾರ್ಮ್ ಹೈ ನಾ ತೋ ಜೈಸಾ ಚಾಹಿಯೇ ಅಪ್ನೆ ಲಿಯೇ ವೈಸಾ ಹೋ ನಹೀ ಪಾ ರಹಾ ದೋನೋ ಮ್ಯಾಚ್ ಮೇ ಏಕ್ ಮ್ಯಾಚ್ ಮೇ 32 ಏಕ್ ಮ್ಯಾಚ್ ಮೇ 17 ಐಸಾ ಔಟ್ ಹೋತಾ ತೋ ಮುಝೆ ಐಸಾ ಲಗ್ತಾ ಹೈ ಕಿ ಲಾಸ್ಟ್ ತಕ್ ಉನ್ಹೋನೆ ಏಕ್ ಏಕ್ ಏಕ್ ಸಂಭಲ್ ಕೇ ಖೇಲ್ನಾ ಚಾಹಿಯೇ ಐಸಾ ಮುಝೆ ಲಗ್ತಾ ಹೈ
1: ಓಕೆ ಸರಿ

0: ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
1: ನಮ್ಮದು
0: ಜೀವನಾಧಾರವಾದ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ.

0: ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೇನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಚಾರ್ ಪರ್ ಆಖರಿ ವಿಕೆಟ್ ಜೊ ಗಿರಿ ಥಿ 67 ಕೆ ಯೋಗ ಪರ್ ವೋ ಥಿ ಯಸಿಕಾ ಭಾಟಿಯಾ ಕಿ.

0: की संभावना है। इसके साथ ही समाचार बुलेटिन समाप्त हुआ।
1: ಆಕಾಶವಾಣಿ ವಿಜಯಪುರ, ಸಮಯ 11:05. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭಗೊಳ್ಳುವುದು. ಅಲ್ಲಿಯವರೆಗೂ ಸಂತೋಷಿ ಹೇಳುವ ಶುಭರಾತ್ರಿ. ಜೈ ಹಿಂದ್.